ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, DRM ತರಂಗಾಂತರ 603 kilohertzಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 14th ದಿನ ಅಂದರೆ 2026 ಇಸ್ವಿ ಜುಲೈ ತಿಂಗಳ 5th ತಾರೀಖು ಭಾನುವಾರ. ಈಗ ಸಮಯ 5:59. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಹತ್ತು ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ. ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ದೇಶಭಕ್ತಿ ಗೀತೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ. ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ರೈತರಿಗೆ ಸಲಹೆ ಆರು ಗಂಟೆ ಐವತ್ತು ನಿಮಿಷಕ್ಕೆ. ಏಳು ಕಾಲು ಗಂಟೆಗೆ ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆ. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ

0: ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದ, ನಿರ್ಮಾಣ ಎಂ ಶಿವರಾಮ್. 9:05 ವನ ಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮ. ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಾಸನ ಕೇಂದ್ರದ ಕೊಡುಗೆ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಸಂಜೆ ಮಧ್ಯಾಹ್ನದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಸಂದರ್ಶಕರು ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಜ್ಜಿಕೆ, ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 12:30 ಚೈತ್ರವನ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ರಸಮಂಜರಿ, ಸಂಸ್ಕೃತ ಕಲಿಕೆ ಹೇಗೆ ಏಕೆ, ಈ ಕುರಿತು ಭಾಷಣ ಆರತಿ ಶಡಬಾಳ್ ಅವರಿಂದ. 3:00 ಗುಲ್ಮೊಹರ್, ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ಸಂಜೆಯ ಕಾರ್ಯಕ್ರಮಗಳು. 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ವಿಜಯ್ ನಿಶಾಂತ್ ಅವರಿಂದ. 6:51 ಕೃಷಿರಂಗ, ಸಮಯಸಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿಕೆಯನ ಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ಹಿಂದಿ ಮತ್ತು ಇಂಗ್ಲಿಷ್ ದ್ವಿಭಾಷಾ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೆ ಕೇಳಬಹುದು. 7:45. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 7:45 ಚನ್ನವೀರ ಕಣಿವೆ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ಭಾವಗೀತೆಗಳು ಅರ್ಚನ ಉಡುಪ ಅವರಿಂದ. 9:30 ಯುವವಾಣಿ ಯಂಗ್ ಮೈಂಡ್ಸ್ ಬ್ರೈಟ್ ಫ್ಯೂಚರ್ನಲ್ಲಿ ಭಾಗವಹಿಸುತ್ತಾರೆ ದಿವ್ಯಾ ಉತ್ಕರ್ಷ, ಫೋರ್ಬ್ಸ್ 30 Under 30 ಗೌರವಾನ್ವಿತರು. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರಿಂದ ಬಾನ್ಸುರಿ ವಾದನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಮೆಹವಶ್ ಫಾತಿಮಾ. Prime Minister Narendra Modi inaugurated CG Semi's state-of-the-art outsourced semiconductor assembly and test plant in Sanand, Gujarat yesterday. The event was attended by Union Minister Ashwini Vaishnav and Gujarat Chief Minister Bhupendra Patel along with global tech leaders. Developed with a massive investment of over 7,500 crore rupees, the advanced facility will have an annual production capacity of up to 5 billion semiconductor chips. Addressing a large gathering, Prime Minister Modi said that the CG Semi OSAT facility in Sanand will not only strengthen the domestic chip manufacturing ecosystem but also boost technological self-reliance and elevate India's position in the global semiconductor value chain.
2: Aaj ka ye karyakram is baat ka pramaan hai ki Bharat jo thaan leta hai wo karke dikhata hai. 5 saal पहले भारत ने संकल्प लिया था कि देश को सेमी कंडक्टर हब बनाएंगे.

ಇನ್ನು ಮುಂದೆ ಕೇಳಿ ಪುರಂದರದಾಸರ ರಚನೆ. ಕಂದ ಬೇಡವೋ ಮಣ್ಣು ತಿನ್ನಬೇಡ, ತಿನ್ನಬೇಡವೋ ಮಣ್ಣು ತಿನ್ನಬೇಡ. ಹಾಡಿದ್ದಾರೆ ಎಂ ಎಸ್ ವೀಣಾ.

ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನ. ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು. ಈ ವಚನ ವೃಂದಗಾನದಲ್ಲಿದೆ.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
3: ಮಾನವನ ಜೀವನದಲ್ಲಿ ನೆನಪುಗಳಿಗೆ ಬಹಳ ಮಹತ್ವ ಇದೆ. ಕೆಲವು ಕ್ಷಣಗಳು ಮಾತಿನಲ್ಲಿ ಹೇಳಲಾಗದು, ಆದರೆ ಒಂದು ಫೋಟೋ ಅವನ್ನೆಲ್ಲ ಜೀವಂತವಾಗಿಡುತ್ತದೆ. ಅದಕ್ಕಾಗಿ ಫೋಟೋಗ್ರಾಫ್ ಎನ್ನುವುದು ಕೇವಲ ಒಂದು ಚಿತ್ರವಲ್ಲ, ಅದು ನೆನಪುಗಳ ಕನ್ನಡಕ, ಭಾವನೆಗಳ ಸಂಗ್ರಹ ಮತ್ತು ಕಾಲವನ್ನು ಹಿಡಿದಿಡುವ ಒಂದು ಅದ್ಭುತ ಕಲೆ. ಹಳೆಯ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳುವುದು ಒಂದು ದೊಡ್ಡ ವಿಷಯವಾಗಿತ್ತು. ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದರೆ ಎಲ್ಲರೂ ಚೆನ್ನಾಗಿ ಉಡುಪು ಧರಿಸಿ ಸಾಲಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಒಂದು ಫೋಟೋ ಪಡೆಯಲು ಹಲವು ದಿನ ಕಾಯಬೇಕಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಸಾಕು, ಸಾವಿರಾರು ಫೋಟೋಗಳನ್ನು ಕ್ಷಣಾರ್ಧದಲ್ಲಿ ಕ್ಲಿಕ್ಕಿಸಬಹುದು. ಫೋಟೋಗ್ರಾಫ್ ಎನ್ನುವುದು ಜೀವನದ ಪ್ರತಿಯೊಂದು ಕ್ಷಣವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಮಗು ಮೊದಲು ಬಾರಿ ನಕ್ಕಾಗ, ಶಾಲೆಗೆ ಮೊದಲ ದಿನ ಹೋದಾಗ, ಮದುವೆ, ಹಬ್ಬ, ಪ್ರವಾಸ, ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣ, ಇವೆಲ್ಲವನ್ನು ಫೋಟೋಗಳು ಮತ್ತೆ ಮತ್ತೆ ನೆನಪಿಗೆ ತರುತ್ತವೆ. ಒಂದು ಫೋಟೋ ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ವಿಷಯವನ್ನ ಹೇಳುತ್ತದೆ. ಯುದ್ಧ, ಪ್ರಕೃತಿ ವಿಕೋಪ, ಬಡತನ ಅಥವಾ ಸಂತೋಷದ ಕ್ಷಣ, ಇವೆಲ್ಲವನ್ನು ಒಂದು ಚಿತ್ರದ ಮೂಲಕ ಜನರ ಮನಸ್ಸಿಗೆ ತಲುಪಿಸುತ್ತದೆ. ಅದಕ್ಕೆ ಫೋಟೋಗ್ರಾಫಿ ಒಂದು ಶಕ್ತಿಶಾಲಿ ಕಲೆ ಎಂದು ಹೇಳಲಾಗುತ್ತದೆ. ಒಂದು ಊರಲ್ಲಿ ಒಬ್ಬ ಅಜ್ಜ, ಅವರ ಮನೆಯಲ್ಲಿ ಒಂದು ಹಳೆಯ ಕಪ್ಪು ಬಿಳಿ ಫೋಟೋ ಇತ್ತು. ಪ್ರತಿದಿನ ಅದನ್ನು ನೋಡಿ ಸಂತೋಷ ಪಡುತ್ತಿದ್ದನು. ಒಂದು ದಿನ ಮೊಮ್ಮಗ ಕೇಳಿದ, ಅಜ್ಜ, ಈ ಹಳೆಯ ಫೋಟೋದಲ್ಲಿ ಅಂಥದ್ದು ಏನಿದೆ ಎಂದಾಗ ಅಜ್ಜ ನಗುತ್ತಾ ಹೇಳಿದನು, ಇದು ನನ್ನ ಬಾಲ್ಯದ ಸ್ನೇಹಿತರ ಜೊತೆ ತೆಗೆಸಿಕೊಂಡ ಫೋಟೋ. ಇಂದು ಅವರು ಯಾರೂ ನನ್ನ ಜೊತೆ ಇಲ್ಲ, ಆದರೆ ಈ ಫೋಟೋ ನೋಡಿದಾಗ ಅವರು ಮತ್ತೆ ನನ್ನ ಎದುರಿಗೆ ಬಂದಂತೆ ಅನಿಸುತ್ತದೆ. ಈ ಮಾತು ಫೋಟೋಗ್ರಾಫರ್ನ ನಿಜವಾದ ಮಹತ್ವವನ್ನು ತಿಳಿಸುತ್ತದೆ. ಫೋಟೋಗಳು ಕೇವಲ ಮುಖವನ್ನಲ್ಲ, ಭಾವನೆಗಳನ್ನೂ ಉಳಿಸುತ್ತದೆ. ಇಂದಿನ ಕಾಲದಲ್ಲಿ ಸೆಲ್ಫಿ ಸಂಸ್ಕೃತಿ ಹೆಚ್ಚಾಗಿದೆ. ಜನರು ಪ್ರತಿಯೊಂದು ಕ್ಷಣವನ್ನು ಫೋಟೋದಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸಾರೆ ಅನುಭವಿಸುವುದು ಮುಖ್ಯ. ಏಕೆಂದರೆ ನೆನಪುಗಳು ಹೃದಯದಲ್ಲಿದ್ದರೆ ಮಾತ್ರ ಫೋಟೋಗಳಿಗೆ ನಿಜವಾದ ಅರ್ಥ ಬರುತ್ತದೆ. ಫೋಟೋಗ್ರಾಫಿ ಒಂದು ಉತ್ತಮ ಹವ್ಯಾಸವೂ ಆಗಬಹುದು. ಪ್ರಕೃತಿ, ಹಕ್ಕಿಗಳು, ಮಕ್ಕಳ ನಗು, ಮಳೆ ಬಿಂದುಗಳು, ಇವೆಲ್ಲವನ್ನು ಕ್ಯಾಮರಾದಲ್ಲಿ ಹಿಡಿಯುವ ಕಲೆಗೆ ವಿಶೇಷ ಸೌಂದರ್ಯ ಇದೆ. ಇಂದಿನ ಯುವಕರು ಫೋಟೋಗ್ರಾಫಿಯನ್ನು ಉದ್ಯೋಗವಾಗಿಯೂ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಮದುವೆ, ಪ್ರಕೃತಿ, ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉತ್ತಮ ಅವಕಾಶಗಳಿವೆ. ಇತರರ ವೈಯಕ್ತಿಕತೆ, ಗೌಪ್ಯತನವನ್ನು ಗೌರವಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು, ಯಾಕೆಂದರೆ ಒಂದು ಫೋಟೋ ಸಂತೋಷವನ್ನೂ ಕೊಡಬಹುದು, ನೋವನ್ನುಂಟು ಮಾಡಬಹುದು. ಫೋಟೋಗ್ರಾಫ್ ನಮ್ಮ ಜೀವನದ ಒಂದು ಸುಂದರ ಭಾಗ, ಅದು ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆದರೆ ಕಳೆದ ಘಟನೆಗಳನ್ನ, ಕ್ಷಣಗಳನ್ನ ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ಅನೇಕ ಜನರು, ಅನೇಕ ಘಟನೆಗಳು ಕಾಲದ ಜೊತೆ ದೂರವಾಗಬಹುದು, ಆದರೆ ಫೋಟೋಗಳು ಆ ನೆನಪುಗಳನ್ನು ಜೀವಂತವಾಗಿಡುತ್ತದೆ. ಕೊನೆಗೆ ಹೇಳುವುದಾದರೆ, ಫೋಟೋಗ್ರಾಫ್ ಎನ್ನುವುದು ಕೇವಲ ಕ್ಯಾಮರಾದ ಕೆಲಸವಲ್ಲ, ಅದು ಹೃದಯದ ಕಣ್ಣುಗಳಿಂದ ನೋಡುವ ಕಲೆ. ಒಂದು ಒಳ್ಳೆಯ ಫೋಟೋ ಕೇವಲ ಚಿತ್ರವಲ್ಲ, ಅದು ಒಂದು ಕತೆ, ಒಂದು ಭಾವನೆ ಮತ್ತು ಒಂದು ಜೀವನದ ತುಣುಕು. ಫೋಟೋಗಳು ಸಮಯವನ್ನು ಹಿಡಿಯಲಾರವು, ಆದರೆ ಸಮಯದ ನೆನಪುಗಳನ್ನು ಸದಾ ಜೀವಂತವಾಗಿಡುತ್ತವೆ.
2: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಭಗವದ್ಗೀತೆ, ವಿವೇಕಾನಂದ ಹೀಗೆಲ್ಲ ಅಂದುಕೊಂಡಾಗ ಮತ್ತು ಜೊತೆಗೆ ಚಲನಚಿತ್ರಗಳು ಅಂತ ಜೋಡಿಸಿದರೆ ಮನಸ್ಸಲ್ಲಿ ಮೂಡುವ ಚಿತ್ರ ಜೀವಿ ಅಯ್ಯರ್ ಅವರದು. ನಿರ್ದೇಶಕರು, ನಟರು, ಸಾಹಿತ್ಯ ಸಂಭಾಷಣೆ ಬರೆದ ಮಹನೀಯರು. ಜೀವಿ ಅಯ್ಯರ್ ಅವರ ಮನದಾಳದ ಮಾತುಗಳು ಇವು.
3: ಬದಲಾವಣೆಗಳು ನಾವು ಎಣಿಸಿದ ಹಾಗೆ ಯಾವಾಗಲೂ ಆಗೋದಿಲ್ಲ. ಆಗುತ್ತೆ ಅಂತ ತಿಳ್ಕೊಂಡಿದ್ದರೆ ಅದು ತಪ್ಪು. ಒಂದು, ನೀವು ಯಾವುದು ಬದಲಾವಣೆ ಅಂತ ಹೇಳ್ತೀರೋ, ಯಾವುದೋ ಒಂದು ಕಡೆ ನೈತಿಕ ಪತನವಾಗ್ತಾ ಇದೆ, ಯಾವುದೋ ಒಂದು ಕಡೆ ನಾವು ನೀತಿಗೆಟ್ಟು ಹೋಗ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಚಿತ್ರಗಳು ಜಾರ್ತಾ ಇದೆ, ಇವುಗಳೆಲ್ಲನೂ ಒಂದು ಸ್ಲೋಗನ್ಗಳು ಅಷ್ಟೆ. ಇದು ಯಾವುದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಇದು ನಾವು ಆವತ್ತಿನ ದಿವಸ ಯಾಕೆ ತೆಗಿತಾ ಇದ್ವು, ಆವತ್ತೆಲ್ಲ ಮಡಿವಂತಿಕೆ ಇತ್ತು, ಆವತ್ತಿನ ದಿವಸ ಒಂದು ತರಹ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮೇಲೆ ಹೋಗ್ತಾ ಇದ್ವಿ, ಒಂದು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಇಡೋದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅದು ಇಲ್ಲ ಅಂತ ನಿಮ್ಮ ಒಂದು ಅಥವಾ ನಿಮ್ಮ ಅಥವಾ ಆಧುನಿಕರ ಪ್ರೇಕ್ಷಕರ ಇನ್ನು ಸಾಮಾಜಿಕರ ಒಂದು ಏನಾದರೂ ಒಂದು ಆಕ್ಷೇಪಣೆ ಇದ್ದರೆ ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ನಮ್ಮ ರಾಜಕೀಯ ಎಷ್ಟು ಕಲುಷಿತವಾಗಿದೆ, ನಾವು ಬದುಕ್ತಾ ಇರೋ ವಾತಾವರಣ ಎಷ್ಟು ಕಲುಷಿತವಾಗಿದೆ, ಈ ಕಲುಷಿತವಾಗಿರೋದನ್ನು ಇದು ಆಗಿದೆ ಅಂತ ಬಟ್ಟು ಮಾಡಿ ತೋರಿಸೋದಕ್ಕೆ ಇರೋ ಮಾಧ್ಯಮ ಹೆಚ್ಚು ಅದನ್ನು ಬಳಸ್ಕೊಳ್ತಾ ಇದೆ. ಇವತ್ತಿನ ದಿವಸದ ಚಿತ್ರಗಳಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಪೊಲೀಸ್ ಪುಡಾರಿ ಅಥವಾ ಇನ್ನೊಬ್ಬ ಯಾವನೋ ಒಬ್ಬ ಮಾಡಿರೋ ಅಂಥ ತಪ್ಪುಗಳನ್ನು ಆ ಕಣ್ಣಿಗೆ ಬೀಳೋ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಜೊತೆಯಲ್ಲಿ ದುರಂತವನ್ನು ಹೆಚ್ಚಿಗೆ ತೋರಿಸ್ತಾರೆ ಅಂತ ಹೇಳಬಹುದು. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ನೈತಿಕ ಮಟ್ಟ ಬಿದ್ದಿರೋದು, ನಿಜವಾಗ್ಲೂ ಬಿದ್ದಿರೋದು ಅಂದರೆ ಹೆಣ್ಣನ್ನು ಕೀಳಾಗಿ ಕಾಣೋ ಅಂಥ ಕೆಲವು ಚಿತ್ರಗಳು ಬರ್ತಾ ಇದ್ದರೆ ಅದು ನಿಜವಾದ ನೈತಿಕ ಮಟ್ಟದಲ್ಲಿ ಕೆಳಗೆ ಬಿದ್ದಿರುವಂಥವು. ಅಂಥದ್ದು ಎಲ್ಲೋ ಒಂದು ಕೆಲವು ಬಂದಿರಬಹುದು, ಹಿಂದೆ ಬರದೇ ಇದ್ದಿರಬಹುದು. ಅದು ಒಂದೇ ವ್ಯತ್ಯಾಸವೇ ಹೊರತು ನಾವು ಸುತ್ತುತ್ತಾ ಇರೋ ಪ್ರಪಂಚದ ಜೊತೆಯಲ್ಲಿ ಚಿತ್ರ ಪ್ರಪಂಚವೂ ಸುತ್ತುತ್ತಾ ಇದೆ. ಅದು ಬೆಳೆದಿದೆಯೇ ಹೊರತು ಅದು ಏನು ಬಿದ್ದು ಹೋಗಿಲ್ಲ. ಬೆಳೆದಿರೋದು ಟೆಕ್ನಿಕಲ್ ಆಗಿ ಬೆಳೆದಿದೆ, ವಿಷಯದಿಂದ ಮೌಲ್ಯಮಾಪನಗಳಿಂದ ಬೆಳೆಯದೇ ಹೋಗ್ತಾ ಇದೆ. ಈ ಬೆಳೆಯೋದಕ್ಕೆ ಏನು ಮಾಡಬೇಕು? ಮೌಲ್ಯಮಾಪನಗಳನ್ನು ಇವತ್ತೊಂದು ದಿವಸ ನಾನೇನಾದರೂ ಯಾವುದಾದ್ರೂ ಒಂದು ಪೌರಾಣಿಕವಾಗಿ ಯಾವುದಾದ್ರೂ ಒಂದು ಉದಾಹರಣೆ ಕೊಡೋಕೆ ಬಂದರೆ ಸರಿ ತೆಗೆದು ಬಿಟ್ಟ ಕಾಣೋ ಅವನ ಕಂತೆ ಪುರಾಣ, ಅದನ್ನ ಯಾಕೆ ಕೇಳಬೇಕು, ನಡೆಯೋ ಹೋಗೋಣ ಅಂತ ಕೇಳೋ ಪರಿಸ್ಥಿತಿ. ಯಾಕೆ ಅಂತ ಕೇಳಿದ್ರೆ ಪೌರಾಣಿಕ ಅಂತ ಕೇಳಿದ ತಕ್ಷಣ ಕಂತೆ ಪುರಾಣ ಅಂತ ಅನಿಸುತ್ತೆ. ಸಾಮಾಜಿಕವಾದ ಮೌಲ್ಯ ಅಂತ ಕೇಳಬೇಕು ಅಂತ ಕೇಳಿದಾಗ ಕರೆಂಟ್ ಬರ್ನಿಂಗ್ ಪ್ರಾಬ್ಲಮ್ಸನ್ನು ಹೇಳಿದ್ರೇ ಅದು ಕರೆಂಟ್ ಅಂತ ಅನಿಸುತ್ತೆ. ಈ ಒಂದು ತಾಕಲಾಟ ನಮ್ಮ ನೋಡೋ ಅಂತ ಯಂಗ್ಸ್ಟರ್ಸ್ನಲ್ಲಿ ಕೂಡ ಇನ್ನೂ ಅದೇನು ಪರಿಪಕ್ವವಾದ ರೀತಿಯಲ್ಲಿ ಏನೂ ಕಾಣ್ತಾ ಇಲ್ಲ. ಅವರಿಗೆ ಒಂದು ದೃಷ್ಟಿ ಪರಿಪಕ್ವವಾಗಿದ್ದರೆ ಯಾವುದು ಪ್ರಾಚೀನವೋ, ಯಾವುದು ಅರ್ವಾಚೀನವೋ, ಯಾವುದು ಯಾವತ್ತಿಗೂ ನಿಲ್ಲೋ ಅಂಥದ್ದೋ, ಯಾವಾಗಲೂ ಯಾವುದಾದ್ರೂ ಒಂದು ಕಲೆ ಅಂತ ಕೇಳಿದ್ರೆ ಅದರ ಮೌಲ್ಯ ಯಾವತ್ತಿಗೂ ನಿಲ್ಲೋ ಅಂಥದ್ದಾಗಿರಬೇಕು. ಹಿಂದೆ ಮುಂದೆ ನಾಳೆ ಇನ್ನೂ 1,000 ವರ್ಷಕ್ಕೂ ಆ ಮೌಲ್ಯ ನಿಲ್ಲೋ ಅಂಥ ಮೌಲ್ಯಗಳಿದ್ದರೆ ಮಾತ್ರವೇ ಅದು ಕಲೆಗೆ ಬಹಳ ಮೀಸಲಾಗಬೇಕಾದದ್ದು. ಅದು ನಮ್ಮಲ್ಲಿ ಇವಾಗ ಬಹಳ ಕಮ್ಮಿಯಾಗಿದೆ, ಅದು ಇನ್ನು ಹೆಚ್ಚು ಬೆಳಿಬೇಕು ಅಂತ ನನಗನ್ಸಿದೆ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಟ, ನಿರ್ದೇಶಕ, ಸಂಭಾಷಣಕಾರ ಜಿವಿ ಅಯ್ಯರ್ ಅವರದು. 1996 ನಡೆಸಿದ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇದು ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆ, ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ, ದೇಶದೇವಿ ಉತ್ಸವದಲ್ಲಿ. ಈ ಗೀತೆ ವೃಂದಗಾನದಲ್ಲಿ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಸಮಯ 6:50. ಇದು ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಆಧುನಿಕ ಕೃಷಿಯಲ್ಲಿ ದೀರ್ಘಕಾಲದಿಂದಲೂ ಸಾಂಪ್ರದಾಯಿಕ ರಾಸಾಯನಿಕ ಗೊಬ್ಬರಗಳೇ ಮೇಲುಗೈ ಸಾಧಿಸಿವೆ. ಇವು ಸಂಶ್ಲೇಷಿತ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಸಂಯುಕ್ತಗಳ ಮೂಲಕ ಅತ್ಯಂತ ವೇಗವಾಗಿ ಬೆಳೆ ಇಳುವರಿಯನ್ನು ನೀಡುತ್ತವೆ. ಆದಾಗ್ಯೂ ಇವುಗಳ ದೀರ್ಘಕಾಲದ ಮತ್ತು ಅತಿಯಾದ ಬಳಕೆಯು ಗಂಭೀರ ಪರಿಸರ ಹಾನಿಗೆ ಕಾರಣವಾಗಿದೆ. ಇದು ಮಣ್ಣಿನ ಸವೆತ, ಅಂತರ್ಜಲ ಮಾಲಿನ್ಯ, ಹಸಿರುಮನೆ ಅನಿಲಗಳ ಬಿಡುಗಡೆ ಮತ್ತು ಉಪಯುಕ್ತ ಸೂಕ್ಷ್ಮಜೀವಿ ಪರಿಸರ ವ್ಯವಸ್ಥೆಯ ನಾಶಕ್ಕೆ ದಾರಿ ಮಾಡಿಕೊಟ್ಟಿದೆ. ಜಾಗತಿಕ ಜನಸಂಖ್ಯೆ ಹೆಚ್ಚುತ್ತಿರುವಾಗ ಮತ್ತು ಹವಾಮಾನ ಬದಲಾವಣೆ ತೀವ್ರಗೊಳ್ಳುತ್ತಿರುವಾಗ ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಪರ್ಯಾಯಗಳ ಅಗತ್ಯತೆ ಹಿಂದೆನಿಗಿಂತಲೂ ಈಗ ತುರ್ತಾಗಿದೆ. ಪರ್ಯಾಯ ಅಥವಾ ಜೈವಿಕ ಆಧಾರಿತ ರಸಗೊಬ್ಬರಗಳು, ಜೈವಿಕ ವಸ್ತುಗಳು, ಸೂಕ್ಷ್ಮಜೀವಿಗಳು, ಖನಿಜ ನಿಕ್ಷೇಪಗಳು ಮತ್ತು ಮರುಬಳಕೆಯ ತ್ಯಾಜ್ಯದಿಂದ ಪಡೆದ ಪೋಷಕಾಂಶಗಳ ವ್ಯಾಪಕ ಶ್ರೇಣಿಯನ್ನು ಒಳಗೊಂಡಿವೆ. ಈ ಉತ್ಪನ್ನಗಳು ಮಣ್ಣಿನ ಪೋಷಕಾಂಶಗಳನ್ನು ಮರುಪೂರ್ಣಗೊಳಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯ, ಜೀವ

0: ವೈವಿಧ್ಯತೆ ಮತ್ತು ದೀರ್ಘಕಾಲದ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರ್ತವೆ. ಸಾಂಪ್ರದಾಯಿಕ ಸಂಶ್ಲೇಷಿತ ರಾಸಾಯನಿಕವಾಗಿ ತಯಾರಿಸಿದ ಗೊಬ್ಬರವಲ್ಲದ ಯಾವುದೇ ಪೋಷಕಾಂಶಗಳನ್ನು ಒದಗಿಸುವ ಇನ್ಪುಟ್ಟನ್ನು ಪರ್ಯಾಯ ರಸಗೊಬ್ಬರ ಎಂದು ಹೇಳಲಾಗುತ್ತೆ. ಇವುಗಳಲ್ಲಿ ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಬಯೋಚಾರ್, ಕಲ್ಲು ಖನಿಜಗಳು ಮತ್ತು ಸಸ್ಯಗಳ ಪೋಷಕಾಂಶಗಳಾಗಿ ಸುರಕ್ಷಿತವಾಗಿ ಮರುಬಳಕೆ ಮಾಡಬಹುದಾದ ಕೈಗಾರಿಕಾ ಉಪ ಉತ್ಪನ್ನಗಳು, ಬೆಳೆ ಪರಿವರ್ತನೆ ಸೇರಿರುತ್ತವೆ. ಈ ಪರಿಕಲ್ಪನೆಯು ನ್ಯಾನೋ ರಸಗೊಬ್ಬರಗಳು ಮತ್ತು ನಿಧಾನವಾಗಿ ಬಿಡುಗಡೆಯಾಗುವ ಫಾರ್ಮುಲೇಷನ್ಗಳಂತಹ ನಿಖರ ಪೌಷ್ಟಿಕಾಂಶದ ವಿಧಾನಗಳಿಗೂ ವಿಸ್ತರಿಸುತ್ತವೆ. ಪಳಿಯುಳಿಕೆ ಇಂಧನ ಆಧಾರಿತ ಸಂಶ್ಲೇಷಿತ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪರ್ಯಾಯ ರಸಗೊಬ್ಬರಗಳು ಮುಖ್ಯ. ಮಣ್ಣಿನ ದೀರ್ಘಕಾಲೀನ ಸಾವಯವ ಅಂಶ ಮತ್ತು ಸೂಕ್ಷ್ಮಜೀವಿಗಳ ಜೀವನವನ್ನು ಸುಧಾರಿಸುತ್ತೆ. ಪೋಷಕಾಂಶಗಳು ಕೊಚ್ಚಿ ಹೋಗುವಿಕೆ ಮತ್ತು ಜಲಮೂಲಗಳ ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸ್ತವೆ. ಬೆಳೆಗಳ ಪೋಷಕಾಂಶದ ಗುಣಮಟ್ಟ ಮತ್ತು ರುಚಿಯನ್ನು ಹೆಚ್ಚಿಸುತ್ತವೆ. ಕೃಷಿ ಮತ್ತು ನಗರ ತ್ಯಾಜ್ಯವನ್ನು ಮೌಲ್ಯೀಕರಿಸುವ ಮೂಲಕ ವೃತ್ತಾಕಾರದ ಆರ್ಥಿಕತೆ ಇದು ಬೆಂಬಲ ನೀಡುತ್ತೆ. ಸಾವಯವ ಪ್ರಮಾಣೀಕರಣ ಮತ್ತು ನಿಯಂತ್ರಕ ಅಗತ್ಯತೆಗೆ ಇದು ಅನುಗುಣವಾಗಿದೆ. ಸಾವಯವ ಗೊಬ್ಬರಗಳು ಸಸ್ಯ, ಪ್ರಾಣಿ ಅಥವಾ ಖನಿಜ ಮೂಲಗಳಿಂದ ಬರ್ತವೆ. ಇವು ಇಂಗಾಲದ ಆಧಾರಿತ ಸಂಯುಕ್ತಗಳನ್ನು ಹೊಂದಿದ್ದು ಕೊಳೆಯುವಾಗ ಮಣ್ಣಿನ ಜೀವ ವಿಜ್ಞಾನಕ್ಕೆ ಪೋಷಣೆ ನೀಡುತ್ತವೆ. ರಾಸಾಯನಿಕ ಗೊಬ್ಬರಗಳಿಗಿಂತ ಭಿನ್ನವಾಗಿ ಇವು ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡ್ತವೆ. ಮಣ್ಣಿನ ರಚನೆಯನ್ನು ಸುಧಾರಿಸುತ್ತವೆ. ದೀರ್ಘಕಾಲದ ಫಲವತ್ತತೆಯನ್ನು ಬೆಂಬಲಿಸುತ್ತವೆ. ಕೊಟ್ಟಿಗೆ ಗೊಬ್ಬರ ಇದು ಪ್ರಾಣಿಗಳ ಸೆಗಣಿ, ಮೂತ್ರ ಮತ್ತು ಹಾಸು ಸಾಮಗ್ರಿಗಳ ಮಿಶ್ರಣವಾಗಿದ್ದು ಇದನ್ನು ಕಾಂಪೋಸ್ಟ್ ಮಾಡಲಾಗಿರುತ್ತೆ ಅಥವಾ ಭಾಗಶಃ ಕೊಳೆಸಲಾಗುತ್ತೆ. ಇದು ಪ್ರಪಂಚದಾದ್ಯಂತ ಅತ್ಯಂತ ಹಳೆಯ ಮತ್ತು ವ್ಯಾಪಕವಾಗಿ ಬಳಸಲಾಗುವ ಸಾವಯವ ಗೊಬ್ಬರಗಳಲ್ಲಿ ಒಂದಾಗಿದೆ. ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಗಾಳಿಯಾಡುವಿಕೆಯನ್ನು ಇದು ಸುಧಾರಿಸುತ್ತೆ. ಸೂಕ್ಷ್ಮಜೀವಿಗಳ ಜನಸಂಖ್ಯೆ, ಎರೆಹುಳುಗಳ ಚಟವಟಿಕೆಯನ್ನು ಹೆಚ್ಚಿಸುತ್ತೆ. ಹ್ಯೂಮಸ್ಸನ್ನು ಸೇರಿಸುವ ಮೂಲಕ ದೀರ್ಘಕಾಲದ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಇಡೀ ಬೆಳವಣಿಗೆಯ ಹಂಗಾಮಿನಲ್ಲಿ ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡ್ತವೆ. ಬಳಕೆಯ ಪ್ರಮಾಣ ಮತ್ತು ವಿಧಾನಗಳು ಬೆಳೆಯ ಪ್ರಕಾರ, ಮಣ್ಣಿನ ಸ್ಥಿತಿಯನ್ನು ಅವಲಂಬಿಸಿ ಸಾಮಾನ್ಯ ಬಳಕೆಯ ಪ್ರಮಾಣವು ಪ್ರತಿ ಹೆಕ್ಟೇರ್ಗೆ 10-25 ಟನ್ಗಳಷ್ಟು ಇರುತ್ತೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮೊದಲು ಜಮೀನನ್ನು ಹರಡಿ ಉಳುಮೆ ಮಾಡುವ ಮೂಲಕ ಮಣ್ಣಿನಲ್ಲಿ ಮಿಶ್ರಣ ಮಾಡುವುದು ಅತ್ಯುತ್ತಮ ವಿಧಾನವಾಗಿದೆ. ಕಾಂಪೋಸ್ಟ್ ಅನ್ನುವುದು ಅಡುಗೆ ಮನೆ ತ್ಯಾಜ್ಯ, ತೋಟದ ಕಸ, ಬೆಳೆ ಉಳಿಕೆಗಳು ಮತ್ತು ಪ್ರಾಣಿಗಳ ಗೊಬ್ಬರ ಸೇರಿದಂತೆ ಸಾವಯವ ವಸ್ತುಗಳ ನಿಯಂತ್ರಿತ ಆಮ್ಲಜನಕ ಸಹಿತ ಕೊಳೆಯುವಿಕೆಯಿಂದ ತಯಾರಾಗುವ ಉತ್ಪನ್ನವಾಗಿದೆ. ಇದು ಹ್ಯೂಮಿಕ್ ಪದಾರ್ಥಗಳು, ಬೃಹತ್ ಪೋಷಕಾಂಶಗಳು ಮತ್ತು ಉಪಯುಕ್ತ ಸೂಕ್ಷ್ಮಜೀವಿಗಳಿಂದ ಸಮೃದ್ಧವಾಗಿದೆ.
1: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಗುಜರಾತಸ್ಯ ಸಾನಂದ ಕ್ಷೇತ್ರೆ ಸಿಜಿಸೆಮಿ ಸಂಸ್ಥಾಯಾಃ ಅತ್ಯಾಧುನಿಕಸ್ಯ ಓಸ್ಯಾಟ್ ಸೆಮಿಕಂಡಕ್ಟರ್ ಸಂಯಂತ್ರಸ್ಯ ಉದ್ಘಾಟನಂ ಕೃತಂ. ಅತ್ರಾವಸರೆ ಜನಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಅಯಂ ವಿಕಾಸಃ ಭಾರತಸ್ಯ ಪ್ರಗಾಢ ಇಲೆಕ್ಟ್ರಾನಿಕ್ಸ್ ಕ್ರಾಂತೇಃ ಆಗಾಮಿ ಚರಣಮಸ್ತಿ. ಯೇನ ದೇಶಃ ಪೂರ್ವಮೇವ ವಿಶ್ವಸ್ಯ ದ್ವಿತೀಯಃ ಬೃಹತ್ತಮಃ ದೂರಭಾಷ ನಿರ್ಮಾತೃತ್ವೇನ ಸಮೇಧಿತಃ. ಸಹ ದೃಢವಿಶ್ವಾಸಂ ಪ್ರಕಟಿತವಾನ್ ಯತ್ ಸಾನಂದ ಕ್ಷೇತ್ರಂ ವೈಶ್ವಿಕ ಸೆಮಿಕಂಡಕ್ಟರ್ ಕೇಂದ್ರತ್ವೇನ ಸಮೇಧಿಷ್ಯತೆ.
3: आज का ये कार्यक्रम इस बात का प्रमाण है कि भारत जो ठान लेता है वो करके दिखाता है। 5 साल पहले भारत ने संकल्प लिया था कि देश को सेमी कंडक्टर हब बनाएंगे।

0: ಪ್ರಪಂಚ ಸೆಮಿಕಂಡಕ್ಟರ್ ಸಂಯಂತ್ರಾಣಿ ಪೂರ್ಣತಃ ಕ್ರಿಯಾಶೀಲಾನಿ ಭವಿಷ್ಯಂತಿ. ಪ್ರಧಾನಮಂತ್ರಿಣಾ ಜೋಧಪುರ ವಿಮಾನ ಪತ್ತನೆ ನೂತನಸ್ಯ ಟರ್ಮಿನಲ್ ಭವನಸ್ಯಾಪಿ ಉದ್ಘಾಟನಂ ಕೃತಂ. ತದನಂತರಂ ಸಹ ಬಾಲೋತ್ತರಾ ಮಂಡಲಸ್ಯ ಪಚಪದರಾ ಕ್ಷೇತ್ರೇ ದೇಶಸ್ಯ ಅತ್ಯಾಧುನಿಕಂ ಗ್ರೀನ್ಫೀಲ್ಡ್ ರಿಫೈನರಿ ಸಹ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಇತ್ಯೇತತ್ ರಾಷ್ಟ್ರಾಯ ಸಮರ್ಪಿತವಾನ್. ಅತ್ರಾಂತರೆ ತೇನ ಜಯಪುರ್ ಮೆಟ್ರೋ ದ್ವಿತೀಯ ಚರಣಸ್ಯ ಶಿಲಾನ್ಯಾಸೋಪಿ ಕೃತಃ. ಅವಸರೆಸ್ಮಿನ್ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಪಶ್ಚಿಮ ಏಷ್ಯಾ ಕ್ಷೇತ್ರಸ್ಯ ಸಂಘರ್ಷೇಣ ಏಕವಿಂಶತಿತಮಾಯಾಃ ಶತಾಬ್ದ್ಯಾಃ ಮಹತ್ತಮಃ ಊರ್ಜಾ ಸಂಕಟಃ ಸಮುತ್ಪನ್ನಃ. ಕಿಂತು ಭಾರತೇನ ಸಮಯೋಚಿತ ನಿರ್ಣಯೈಃ ಕೂಟನೀತ್ಯಾ ಚ ಏಷಃ ಕಾಲಃ ಸಮ್ಮುಖೀಕೃತಃ.
1: ಭಾರತನೆ ಹರ್ ಸ್ತರ್ ಪರ್ ಸಹಿ ಫೈಸಲೆ ಲಿಯೆ ಸಂಕಟ ಕಾ ಸಮಯ ರಹತೆ ಸಟೀಕ್ ಆಕಲನ್ ಕಿಯಾ ಪ್ರಭಾವಿ ರಣನೀತಿ ಬನಾಯಿ ಭಾರತ್ ಕೆ ಸಂಸಾಧನೋ ಕಾ ಸಂತುಲಿತ ಪ್ರಯೋಗ ಕಿಯಾ ಭಾರತ್ ಕಿ ಡಿಪ್ಲೊಮ್ಯಾಟಿಕ್ ಪಾವರ್ ಕಾ ಸಕಾರಾತ್ಮಕ ಇಸ್ತೇಮಾಲ್ ಕಿಯಾ ಔರ್ ತಬ್ ಜಾಕರ್ ಭಾರತ್ ಸಂಕಟ ಸೆ ಉಬರ್ ಪಾಯಾ ಹೈ.
0: ಶ್ರೀ ಮೋದಿ ರಾಜಸ್ಥಾನ ಸರ್ವಕಾರಸ್ಯ ವಿಭಿನ್ನ ವಿಭಾಗೇಶು ನವನಿಯುಕ್ತೇಭ್ಯ ಚತುಃಪಂಚಾಶತ್ ಸಹಸ್ರ ಯುವಭ್ಯಃ ನಿಯುಕ್ತಿ ಪತ್ರಾಣಿ ಅಪಿ ಪ್ರಾಯಚ್ಛತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸಾನಂದ ಕ್ಷೇತ್ರೆ ನೂತನ ಸಿಜಿ ಸೆಮಿ ಒಸೆಟ್ ಇತ್ಯಸ್ಯ ಉದ್ಘಾಟನಂ ಪ್ರಾವಿಧಿಕ ಆತ್ಮನಿರ್ಭರತಾಯಾಂ ಭಾರತಸ್ಯ ಅಭಿನವ ಪದಕ್ಷೇಪಃ ಇತ್ಯುದ್ದೀರಿತವಾನ್. ಅಸ್ಯ ಅತ್ಯಾಧುನಿಕ ಸಂಯಂತ್ರಸ್ಯ ಉದ್ಘಾಟನಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೃತಂ. ಗೃಹಮಂತ್ರಿಣಾ ಸಾಮಾಜಿಕ ಸಂಜಾಲೀಯ ತಂತ್ರೆ ಸ್ವಲೇಖೆ ಪ್ರಕಟಿತಂ ಯತ್ ಭಾರತಸ್ಯ ಪ್ರೌದ್ಯೋಗಿಕೀ ಮಹಾಶಕ್ತಿತ್ವೇನ ವಿಕಾಸ ಯಾತ್ರಾಯಾಮೇಷಃ ಕಶ್ಚನ ನೂತನಃ ಕೀರ್ತಿಸ್ತಂಭಃ ಅಸ್ತಿ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ಪ್ರಭೃತಿ ಅಸ್ಯ ಮಾಸಸ್ಯ ದಶದಿನಾಂಕಂ ಯಾವತ್ ಕತಾರ್ ಬಹರೀನ್ ಕುವೇತ್ ಒಮಾನ್ ದೇಶಾನಾಂ ಆಧಿಕಾರಿಕ ಯಾತ್ರಾಯಾಂ ಭವಿಷ್ಯತಿ. ಸ್ವಪ್ರವಾಸಕಾಲೆ ವಿದೇಶಮಂತ್ರಿ ತತ್ತದ್ದೇಶೀಯಾನಾಂ ಸಮಕಕ್ಷ ನೇತೃಭಿಃ ಸಹ ಶೀರ್ಷ ನೇತೃತ್ವೇನ ಚ ಸಹ ಮೇಲಿಷ್ಯತಿ. ವಿದೇಶಮಂತ್ರಾಲಯೇನ ಪ್ರೋಕ್ತಂ ಯತ್ ಅಯಂ ಪ್ರವಾಸಃ ಏತೈಃ ದೇಶೈಃ ಸಹ ಭಾರತಸ್ಯ ದ್ವಿಪಕ್ಷೀಯ ಸಂಬಂಧಾನಾಂ ದೃಢೀಕರಣೆ ವಿಶೇಷೇಣ ಕೇಂದ್ರಿತಃ ಭವಿಷ್ಯತಿ. ಸಂಸದಃ ವರ್ಷಾಕಾಲೀನ ಸತ್ರಮಸ್ಯ ಮಾಸಸ್ಯ ವಿಂಶತಿ ದಿನಾಂಕಾದ ಅಗಸ್ತ ಮಾಸಸ್ಯ ತ್ರಯೋವಿಂಶತಿ ತ್ರಯೋದಶ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜು ಸೂಚಿತವಾನ್ ಯತ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುಹು ಜುಲೈ ಮಾಸಸ್ಯ ವಿಂಶತಿ ದಿನಾಂಕಾತ್ ಸಂಸದಃ ವರ್ಷಾಕಾಲೀನ ಸತ್ರಸ್ಯ ಆಹ್ವಾನಾಯ ಸರ್ವಕಾರಸ್ಯ ಪ್ರಸ್ತಾವಂ ಸ್ವೀಕೃತವತಿ. ಐಸಿಸಿ ಮಹಿಳಾ ವಿಂಶತಿ ಪ್ರತಿವಿಂಶತಿ ವಿಶ್ವಚಷಕೆ ಲಂಡನ್ ನಗರಸ್ಯ ಲಾರ್ಡ್ಸ್ ಕ್ರೀಡಾಂಗಣೆ ಇಂಗ್ಲೆಂಡ್ ದಲಂ ಅದ್ಯ ಅಂತ್ಯದ್ವಂದ್ವೇ ಆಸ್ಟ್ರೇಲಿಯಾ ದಲಂ ಸಮ್ಮುಖೀಕರಿಷ್ಯತಿ. ಇಯಂ ಪ್ರತಿಸ್ಪರ್ಧಾ ತಾವತ್ ಭಾರತೀಯ ಸಮಯಾನುಸಾರಂ ರಾತ್ರೌ ಅಷ್ಟವಾದನೆ ಸಮಾರಪ್ಸ್ಯತೆ. ಇತಿ ವಾರ್ತಾಃ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆ.
3: ನಾನು ನಿಮ್ಮ ಆಕಾಶವಾಣಿ
4: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು.
3: ನಂಗೀಗ 90ರ ಸಂಭ್ರಮ.
4: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
3: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
4: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
3: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
5: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
3: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
4: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿ ತೋಸ ಸರಳ ಗಗನ.
3: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್

0: ಜೋಶಿ ಮಾತನಾಡಿ, ದವಸಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1,50,00,000 ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು, ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್, ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಸರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ, ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಇಆರ್ಟಿ ಮತ್ತು ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು ಶೇಕಡಾ 30ರಿಂದ 40ರಷ್ಟು ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು, ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟೀಯ ಶಿಕ್ಷಣ ನೀತಿ 2020ರ ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನು ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು, ಈ ತಿಂಗಳ 1ನೇ ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ವಿಬಿ ಜಿರಾಮ್ಜಿ ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 ಲ್ಯಾಕ್ ಆಕ್ಟಿವ್ ಜಾಬ್ ಕಾರ್ಡ್ಸ್ ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ದಿನ ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
0: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭವಾಗಿ ಆಗಸ್ಟ್ 13ರವರೆಗೆ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25ನೇ ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜ್ವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000 ಮುಂದಿನ 2 ವರ್ಷಗಳಲ್ಲಿ 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ಅರ್ಚನಾ ಉಡುಪ ಅವರು ಹಾಡಿರುವ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಗಳು. ಮೊದಲಿಗೆ ಕೇಳಿ, ಎಲ್ಲಿ ಬ್ರಹ್ಮ ತೇಜದರಿವು ಅಲ್ಲಿ ಬುದ್ಧಿಭಾವದರಿವು.

0: ಆಕಾಶವಾಣಿ ಬೆಂಗಳೂರು, ಸಮಯ 7:30:25.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಗಂಟೆ 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
1: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
4: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ ಮಾಡಿಕೊಡುತ್ತಾರೆ ಆಶಾ ಅವರು. 12:35 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಗಿರೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ, ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರೂಪಾಯಿಗಳಿಂದ 2,125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13ರಷ್ಟು ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954ಕ್ಕೆ ಏರಿಕೆಯಾಗಿದ್ದು 16592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೋ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರ

0: ದಲ್ಲಿ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ಧ 1-0 ಗೋಲುಗಳ ಅಂತರದಿಂದ ಗೆದ್ದು 16ನೇ ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16ರ ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟ್ರೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ, ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. T20 ಕ್ರಿಕೆಟ್ ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7:45:20. ಚಿತ್ರಗೀತೆಗಳು. ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ.ಕೆ. ವೆಂಕಟೇಶ್.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಗಂಧದ ಗುಡಿ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ. ಚಿ ಸದಾಶಿವಯ್ಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಆರ್ಎನ್ ಜೈಗೋಪಾಲ್ ಗೀತೆಯನ್ನು ಬರೆದು ಉಪೇಂದ್ರ ಕುಮಾರ್ ರಾಗ ಸಂಯೋಜನೆ ಮಾಡಿರುವ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

0: ಸುದ್ದಿಗೆ ಮಾತ್ರ ಒತ್ತು ಕೊಡುತ್ತವೆ. ಮಾಹಿತಿ ಎಂದರೆ ರಾಜಕೀಯ ಸುದ್ದಿ ಮಾತ್ರ ಎಂದು ಬಿಂಬಿಸುತ್ತಿರುವ ಈ ಮಾಧ್ಯಮಗಳು ದೇಶದ ಸಾಮಾಜಿಕ ಆರ್ಥಿಕ ಪ್ರಗತಿಯತ್ತ ನಿರ್ಲಕ್ಷ್ಯವನ್ನೇ ತಾಳಿವೆ ಎಂದರು ತಪ್ಪಾಗಲಾರದು. ಇನ್ನು ಖಾಸಗಿ ರೇಡಿಯೋ ವಾಹಿನಿಗಳು ಯುವಜನತೆಯನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರೇಮ ಪ್ರೀತಿ ಮುಂತಾದ ವಿಷಯಗಳನ್ನೇ ಮುಖ್ಯ ಭೂಮಿಕೆಯಲ್ಲಿಟ್ಟುಕೊಂಡು ಮಧ್ಯ ಮಧ್ಯ ಅಂತರ್ಜಾಲ ಅಥವಾ ಪತ್ರಿಕೆಗಳಿಂದ ಹೆಕ್ಕಿ ತೆಗೆದ ಸಣ್ಣ ಸಣ್ಣ ಟಿಪ್ಸ್ಗಳನ್ನೇ ಮಾಹಿತಿ ಎಂದು ಬಿಂಬಿಸುತ್ತಿವೆ. ಈ ವಾಹಿನಿಗಳ ಮಟ್ಟಿಗೆ ಇದೇ ಇನ್ಫೋಟೈನ್ಮೆಂಟ್. ಇದನ್ನೇ ಕೇಳುತ್ತಾ ಇದೇ ರೇಡಿಯೋದ ಕಾರ್ಯವೈಖರಿ ಎಂದು ನಂಬಿದ್ದ ಯುವಜನತೆಗೆ ಆಕಾಶವಾಣಿಯಂತಹ ಗಾತ್ರ ಹಾಗೂ ಸೇವೆಯಲ್ಲಿ ಬೃಹತ್ ಆಗಿರುವ ಸಂಸ್ಥೆಯೊಂದಿರುವುದರ ಬಗ್ಗೆ ಅರಿವು ಕಡಿಮೆ ಇರುವುದು ಗಮನಾರ್ಹ. ಆಕಾಶವಾಣಿಯ ಮೂಲಕ ಸ್ಥಾನೀಯ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕೆಂಬ ಘನ ಉದ್ದೇಶದಿಂದ ಸ್ಥಾನಿಕ ಕೇಂದ್ರಗಳು 1990 ನಂತರ ಭಾರತದಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಕಂಡವು. 1990 ನಂತರ ದೇಶದಾದ್ಯಂತ ಎಫ್ಎಂ ಕೇಂದ್ರಗಳನ್ನು ಕೇಂದ್ರ ಸರ್ಕಾರ ಈ ಕಾರಣಗಳಿಂದಲೇ ಆರಂಭ ಮಾಡಿತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ಒಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಕಾಂತಾರ ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ನಾಗರಾಜ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಪ್ರಮೋದ್ ಮರವಂತಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಅಜನೀಶ್ ಲೋಕನಾಥ್.
1: ಮಣಿ ಮುಳೆ ಮದಿ ವಾದಣ್ಣ

ಪುಷ್ಪ ಚಿತ್ರಕ್ಕಾಗಿ ಸಿದ್ದಿ ಶ್ರೀರಾಮ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ದೇವಿಶ್ರೀ ಪ್ರಸಾದ್ ಅವರಿಂದ ಸ್ವರಕಲ್ಪನೆ.

ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಜಸ್ಕರಣ್ ಸಿಂಗ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

0: ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕುಂಬಂಗೆ ಹುರುಡೇನು ಹಟವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ. ತಿರಿದನ್ನ ಉಂಬಂಗೆ ಹುರುಡೇನು ಹಟವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ. ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವ ವೇತಕೆ ನಿನಗೆ ಮಂಕುತಿಮ್ಮ. ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವ ವೇತಕೆ ನಿನಗೆ ಮಂಕುತಿಮ್ಮ.

ಡಿವಿಜಿ ಈ ಬದುಕನ್ನ, ಬದುಕಿನ ಕಟುವಾಸ್ತವವನ್ನ ಒಪ್ಪಿ ಸ್ವೀಕರಿಸಿದವರು. ನಮ್ಮ ನಮ್ಮ ಮಿತಿಗಳಲ್ಲಿಯೇ ಈ ಬದುಕನ್ನು ನಾವು ಹೇಗೆ ಚಂದ ಮಾಡ್ಕೋಬಹುದು, ಹೇಗೆ ಹಸನು ಮಾಡ್ಕೋಬಹುದು ಅನ್ನೋದನ್ನ ತುಂಬ ಆಳವಾಗಿ ಯೋಚನೆ ಮಾಡಿ ಜನಸಾಮಾನ್ಯರಿಗೆ ಅರ್ಥವಾಗೋ ಹಾಗೆ ಅವರದೇ ಭಾಷೆಯಲ್ಲಿ ತಿಳಿಸಿದವರು. ಆದ್ರಿಂದನೇ ಮಂಕುತಿಮ್ಮನ ಕಗ್ಗ ಎಲ್ಲರಿಗೂ ಪ್ರಿಯವಾಗಿರು.

ಅಂತದ್ದು. ಈ ಪತ್ತಿಯಲ್ಲಿ ಡಿ ವಿ ಜಿ ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯ ತನ್ನ ಮಿತಿಯನ್ನ, ತನ್ನ ಸ್ಥಾನಮಾನವನ್ನ ಅರ್ಥ ಮಾಡಿಕೊಂಡು ಹಾಗೆ ನಡ್ಕೊಂಡ್ರೆ ಬದುಕು ಅಸಹನೀಯ ಆಗೋದಿಲ್ಲ, ಸಹನೀಯ ಆಗತ್ತೆ ಅಂತ ವಿವರಿಸ್ತಾ ಇದ್ದಾರೆ. ನಮ್ಮ ಶಕ್ತಿ ಏನು ಅಂತನೂ ಗೊತ್ತಿರಬೇಕು, ನಮ್ಮ ಮಿತಿ ಏನು ಅಂತನೂ ಗೊತ್ತಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾವು, ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಅಂಬ್ಲಿ ಕುಡಿಯೋನ್ಗೆ ಮೀಸೆ ಹಿಡಿಯೋನಬ್ಬ ಅಂತ ಒಂದು ಗಾದೆ ಇದೆ. ಆ ಗಾದೆ ರೀತಿಯಲ್ಲಿ ನಮ್ಮ ಬದುಕು ನಗೆಪಾಟ್ಲಾಗಬಾರ್ದು. ತಿರುಪೆ ಬೇಡೋನ್ಗೆ ಅಹಂಕಾರ ಯಾಕ್ರಿ ಬೇಕು? ಭಿಕ್ಷೆ ನೀಡೋರೊಂದು ಮಾತಂದ್ರೆ ತಾಳ್ಕೋಬೇಕು. ನಮ್ಮ ಸ್ಥಿತಿ ಆಗಿದೆ, ಆದರೆ ಪರಿಸ್ಥಿತಿ ಬದಲಾಗಬಹುದು, ಆಗಬಾರ್ದು ಅಂತೇನಿಲ್ಲ, ಅದಕ್ಕೆ ಕಾಯಬೇಕಷ್ಟೆ. ದುಡುಕಿ ಅಹಂಕಾರದಿಂದ ಮಾತನಾಡಿದ್ರೆ ನೀಡೋ ಭಿಕ್ಷೆನೂ ತಪ್ಪು ಹೋಗ್ಬೋದು, ನಮ್ಮ ಬದುಕು ಮತ್ತೊಂದಷ್ಟು ನರಕ ಆಗ್ಬಿಡ್ಬೋದು. ನಮ್ಮ ಸ್ಥಿತಿಯನ್ನು, ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ಮುಂದೆ ಒಳ್ಳೆ ದಿವಸಗಳು ಬಂದಾವು. ಅಹಂಕಾರ ಅವನತಿಗೆ ಕಾರಣ ಆಗಬಹುದೇ ಹೊರತು ಖಂಡಿತ ಅಭಿವೃದ್ಧಿಗೆ ಕಾರಣ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಡಿ ವಿ ಜಿ.

ಕ್ಷೇತ್ರ ವೀಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ಯಾತ್ರಿಕರು ನಾವು ದಿವ್ಯಕ್ಷೇತ್ರ ವೀಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿ ದೊಡೆಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ. ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿ ದೊಡೆಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ.

ಈ ಬದುಕು ಅನ್ನೋದು ಒಂದು ರಂಗಭೂಮಿ. ನಾವೆಲ್ಲ ನಟರು, ನಮ್ಮ ಪಾತ್ರಗಳನ್ನು ನಾವು ಸಮರ್ಪಕವಾಗಿ ಅಭಿನಯಿಸಿ ಹೋಗಬೇಕು. ಇದು ತುಂಬ ಪ್ರಸಿದ್ಧವಾದ ಮಾತು. ಹಾಗೆಯೇ ಈ ಬದುಕಿನಲ್ಲಿ ನಾವೆಲ್ಲ ಯಾತ್ರಿಕರು. ಈ ಬದುಕು ಅನ್ನೋದು ಒಂದು ದಿವ್ಯ ಕ್ಷೇತ್ರ. ಈ ರೂಪಕದ ಮೂಲಕ ಡಿ ವಿ ಜಿ, ಯಾತ್ರೆ ಮತ್ತು ಕ್ಷೇತ್ರ, ಈ ರೂಪಕದ ಮೂಲಕ ನಾವು ಹೇಗೆ ಬದುಕಿನಲ್ಲಿ ನಡ್ಕೋಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ತುಂಬ ಮಾರ್ಮಿಕವಾಗಿ ವಿವರಿಸ್ತಾರೆ. ಇದೊಂದು ಯಾತ್ರೆ ಇದ್ದ ಹಾಗೆ ಬದುಕು ಅನ್ನೋದು. ನಾವಿಲ್ಲಿ ಬಂದಿದ್ದೀವಿ, ಒಂದು ಛತ್ರದಲ್ಲಿ ಇಳ್ಕೊಂಡಿದ್ದೀವಿ. ಛತ್ರ ಅನ್ನೋದು ತಾತ್ಕಾಲಿಕವಾದ ವ್ಯವಸ್ಥೆಯ ಹೊರತು ಅದು ನಮ್ಮ ಸ್ವಂತ ಮನೆ ಅಲ್ಲ. ಛತ್ರದಲ್ಲಿರುವಾಗ ಅಲ್ಲಿ ಕೆಲವು ನೀತಿ ನಿಯಮಗಳಿರುತ್ತೆ, ಅದನ್ನು ನಾವು ಅನುಸರಿಸಬೇಕು. ನಮ್ಮಿಷ್ಟದಾಗಿ ನಾವು ಇರೋಕ್ಕಾಗೋದಿಲ್ಲ. ನಾಲ್ಕಾರು ಜನ ಇರೋ ಜಾಗ, ಅಲ್ಲಿ ಹೇಗಿರಬೇಕೋ ಹಾಗಿರಬೇಕು. ಈ ಲೋಕ ಅನ್ನೋದು ಒಂದು ಛತ್ರ ಇದ್ದ ಹಾಗೆ ಅನ್ನೋದಾದರೆ, ಈ ಲೋಕದಲ್ಲೂ ಕೆಲವು ನೀತಿ ನಿಯಮ ಇದೆ, ಅದನ್ನು ಅನುಸರಿಸಿ ನಾವು ನಡೀಬೇಕು. ಹಾಗೆ ನಡೆದರೆ ಬದುಕು ಚಂದ. ಹಾಗಿಲ್ಲದೆ ಆ ನಿಯಮಗಳನ್ನು ಉಲ್ಲಂಘಿಸ್ತೀವಿ ಅಂತಂದರೆ ಬದುಕು ನರಕ, ರಂಪ ರಾದ್ಧ ಅಂತ ಆಗಿಬಿಡುತ್ತೆ ಬದುಕು. ನಾವು ಚೆನ್ನಾಗಿ ನಡ್ಕೊಂಡ್ರೆ ಛತ್ರದ ಪಾರುಪತ್ಯಗಾರ ನಮ್ಮನ್ನು ವಿಶ್ವಾಸದಿಂದ ನಡೆಸ್ಕೊಳ್ತಾನೆ. ಹಾಗೆಯೇ ಈ ಲೋಕದ ನೀತಿ ನಿಯಮಗಳನ್ನು ನಾವು ಸರಿಯಾಗಿ ನಡೆಸ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ಗಂಟೆ 3 ಆಯಿತು, ನಿನ್ನ ಅವಧಿ ಮುಗಿಯಿತು, ಹೊರಡು ಅಂತ ಛತ್ರದ ಪಾರುಪತ್ಯಗಾರ ಹೇಳಿದ್ರೆ ನಾವು ಗಂಟು ಮೂಟೆ ಕಟ್ಕೊಂಡು ಸಿದ್ಧ ಆಗಬೇಕಾಗತ್ತೆ. ಹಾಗೆಯೇ ಈ ಬದುಕಿನಲ್ಲೂ ನಮ್ಮ ಕಾಲ ಮುಗೀತು ಅಂತಂದರೆ ನಾವು ಹೊರಡಲಿಕ್ಕೆ ಸಿದ್ಧ ಆಗಬೇಕು. ಇರೋವಷ್ಟು ದಿವಸ

ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
2: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ.

ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. 2:40 ರಸಮಂಜರಿ, ಸಂಸ್ಕೃತ ಕಲಿಕೆ ಹೇಗೆ ಏಕೆ, ಈ ಕುರಿತು ಭಾಷಣ ಆರತಿ ಶಡಬಾಳ್ ಅವರಿಂದ ಮೂಡಿಬರುವುದು. ಇಂದು 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ವಿಜಯ್ ನಿಶಾಂತ್ ಅವರಿಂದ.

6:51 ಕೃಷಿ ರಂಗ. ಸಮಯತಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂ ವಿ ಅವರೊಡನೆ ಸಂದರ್ಶನ. 7:45 ಚನ್ನವೀರ ಕಣವಿಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ರಾತ್ರಿ 9:15 ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಯುವವಾಣಿ ಯಂಗ್ ಮೈಂಡ್ಸ್ ಬ್ರೈಟ್ ಫ್ಯೂಚರ್ನಲ್ಲಿ ಭಾಗವಹಿಸುತ್ತಾರೆ ದಿವ್ಯಾ ಉತ್ಕರ್ಷ ಅವರು. ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಮ್ಮೇಳನ, ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಬಾನ್ಸುರಿ ವಾದನ ಪ್ರಸಾರವಾಗುವುದು.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ.
2: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಳುಕೊಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
3: ಆತ್ಮೀಯ ಕೇಳುಗರ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ವನಮಹೋತ್ಸವದ ಒಂದು ಸಪ್ತಾಹದಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ಹಸಿರು ಹೊದಿಕೆ ಈ ಮಣ್ಣು ಸವಕಳಿಯನ್ನ ತಡೆ ಮಾಡತಕ್ಕಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ವನಮಹೋತ್ಸವ ಅಂತ ಅಂದ್ರೆ ಏನು, ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್.
4: ದೇಶದ ಮಧ್ಯೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ವನಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು.
3: ವನಮಹೋತ್ಸವ ಅಂತ ಅಂದ್ರೆ ಏನು ಸರ್?
4: ತಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ವನಮಹೋತ್ಸವ ಅನ್ನೋದು ಒಂದು ಗ್ರೇಟ್ ಟ್ರೀ ಫೆಸ್ಟಿವಲ್ ಅಂತ ಹೇಳ್ಬೋದು. ಅಂದ್ರೆ ಈ ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಇಂಡಿಯನ್ಸ್ ಆಗಲಿ ಇಂಡಿಯನ್ ಆರಿಜಿನ್ ಬೇರೆ ಬೇರೆ ವರ್ಲ್ಡ್ ನಲ್ಲಿದ್ದವರೆಲ್ಲ ಒಂದು ಫೆಸ್ಟಿವಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಂತಾರೆ. ನಮ್ಮ ಇಂಡಿಯಾದಲ್ಲಿ ವನಮಹೋತ್ಸವನ್ನು ಇದು ಒಂದು ಹಬ್ಬ. ಈ ಹಬ್ಬನಲ್ಲಿ ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ ಜನಪ್ರತಿನಿಧಿಗಳಾಗ್ಬೋದು, ಸ್ಕೂಲ್ ಮಕ್ಕಳಾಗ್ಬೋದು, ಮತ್ತೆ ಎಲ್ಲ ಪರಿಸರವಾದಿಗಳು, ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲದನ್ನು ಇದರಲ್ಲಿ ಭಾಗವಹಿಸಿ ಎಷ್ಟೋ ಪ್ರೀತಿದಿಂದ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದ ಕಾರಣ ಇದು ವನಮಹೋತ್ಸವ ಅಂತ ನಾವು ಹೇಳ್ತೀವಿ.
3: ವನಮಹೋತ್ಸವವನ್ನ ಯಾವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಸರ್?
4: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1 ರಿಂದ 7ನೇ ತಾರೀಕುವರೆಗೆ ಒಂದು ಹಬ್ಬ ತರ, ಯಾಕಂದ್ರೆ ಜೂನ್ ನಲ್ಲಿ ಜನರಲ್ ಆಗಿ ನಮ್ಮದು ಮಾನ್ಸೂನ್ ಸೆಟ್ ಆಗ್ತದೆ. ಮಾನ್ಸೂನ್ ಸೆಟ್ ಆಗಿದ ಮೇಲೆ ಒಂದು ತಿಂಗಳಿಗೆ ನಮ್ಮ ಭೂಮಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಆವಾಗ ನಾವು ಗಿಡ ನೆಟ್ಟಿದೀವಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೈವ್ ಆಗುತ್ತವೆ ಅನ್ನೋದು ದೃಷ್ಟಿದಿಂದ ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ವನಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ.
3: ಇದು ಮುಂಗಾರು ಹಂಗಾಮ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೆಡುವಂತಹ ಯಾವುದೇ ಸಸ್ಯಗಳಾಗ್ಲಿ ಬದುಕಿ ಉಳಿಯಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ಮತ್ತೆ ಹೆಚ್ಚು ಅದು ಬದುಕಿ ಉಳಿಯುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಸಂದರ್ಭವನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7 ದಿವಸಗಳ ಕಾಲ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ವನಮಹೋತ್ಸವದ ಪ್ರಮುಖವಾದಂತಹ ಉದ್ದೇಶಗಳೇನೇ ಸರ್?
4: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಿದವಂದ್ರೆ ಆಸ್ ಎ ಹೋಲ್ ಟ್ರೀ ಕವರ್ ಜಾಸ್ತಿ ಆಗ್ತದೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಆಗ್ತದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿದ ಮೇಲೆ ಹವಾಮಾನ ಬದಲಾವಣೆ ಈಗ ಏನಾಗ್ತಾ ಇದೋ ಅದೆಲ್ಲದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಮತ್ತೆ ವಾಯು ಮಾಲಿನ್ಯ ಬೇರೆ ಬೇರೆ ಎಲ್ಲ ಮಾಲಿನ್ಯಗಳನ್ನು ನಾವು ತಡೆಯಲಿಕ್ಕಾಗ್ತದೆ. ಇದಲ್ಲದನ್ನೇ ನಾವು ಈ ವನಮಹೋತ್ಸವನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಜಾಸ್ತಿ ಹಸುಗಳಿಗೆ ಫಾಡರ್ ಬೆಳೆಸೋದಾಗಲಿ, ಮತ್ತೆ ಶೆಲ್ಟರ್ ಬೆಲ್ಟ್ಸ್ ಹಾಕಲಿಕ್ಕಾಗಲಿ, ಮತ್ತೆ ಜಾಸ್ತಿ ಹಣ್ಣಿನ ಟ್ರೀಸ್ ಬೆಳೆಸಿ ನಮ್ಮ ದೇಶ ಅಭಿವೃದ್ಧಿಗೊಳಿಸೋದಕ್ಕಾಗಲಿ, ಮತ್ತೆ ಸಾಕಷ್ಟು ಟೈಮ್ನಲ್ಲಿ ಎಲ್ಲ ಫ್ಯೂಯಲ್ ವುಡ್ ಅಂತ ನಾವು ಹೇಳ್ತೀವಿ. ಈಗ ನಾವು ಈ ಮರಗಳಿದ್ವು ಅಂದರೆ ಆಲ್ಟರ್ನೇಟ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಅರಣ್ಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಆವಾಗ ಅರಣ್ಯನು ಒಳ್ಳೆ ರೀತಿಯಲ್ಲಿ ಆಗ್ತವೆ. ಮತ್ತೆ ಇದೆಲ್ಲದು ಮರ ಗಿಡ ಬೆಳೆಸೋದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಉದ್ದೇಶ ಆಗಿದೆ.
3: ಈ ಒಂದು ಉದ್ದೇಶದಿಂದ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಭೂಭಾಗಕ್ಕೆ ದೇಶಕ್ಕೆ ಈ ಅರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಂಪತ್ತು, ಮತ್ತೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಪತ್ತು ಸರ್. ನಮ್ಮ ದೇಶದ ಅರಣ್ಯದ ಪರಿಸ್ಥಿತಿ ಪ್ರಸ್ತುತ ದಿವಸಗಳಲ್ಲಿ ಹೇಗಿದೆ?
4: ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ 22% ಅಷ್ಟು ಜಾಗ್ರಫಿಕಲ್ ಏರಿಯಾ ಅರಣ್ಯ ಇದೆ. ಸುಮಾರು 68 million hectares ಭೂಭಾಗದಲ್ಲಿ ಅರಣ್ಯ ಇದೆ. 22-25% ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಇದ್ದ ಅರಣ್ಯಗಳು ಸಾಕಷ್ಟು ವೈವಿಧ್ಯತನು ಹೊಂದಿ ಇರ್ತವೆ. ಆಲ್ಫೈನ್ ಫಾರೆಸ್ಟ್ ಅಂತ ಹೇಳ್ತೇವೆ, ಮೌಂಟೇನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇದ್ದಾವೆ, ಮತ್ತೆ ಕುರುಚಲ ಕಾಡುಗಳಿದ್ದಾವೆ, ಮತ್ತೆ ನಿತ್ಯ ಹರಿದ್ವರನ ಕಾಡುಗಳಿದ್ದಾವೆ, ಮತ್ತೆ ಸಮುದ್ರ ಅಕ್ಕಪಕ್ಕದಲ್ಲಿ ಇದ್ದ ಮ್ಯಾಂಗ್ರೂವ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಂಡಿಯನ್ ಫಾರೆಸ್ಟ್ ಸಾಕಷ್ಟು ವೈವಿಧ್ಯತನು ಇದ್ದಾವೆ. ಮತ್ತೆ ಇಂಡಿಯನ್ ಫಾರೆಸ್ಟ್ ನಾವು 1 of the 10 ಬಯೋಡೈವರ್ಸಿಟಿ ರಿಚ್ ಹಾಟ್ ಸ್ಪಾಟ್ ಅಂತಾನು ಹೇಳ್ಬಹುದು ವರ್ಲ್ಡ್ ಅಲ್ಲಿ.
3: ಪ್ರಮುಖವಾದಂತಹ 10 ಸ್ಥಳಗಳಲ್ಲಿ ನಮ್ಮ ದೇಶವು ಕೂಡ ಒಂದು ಅರಣ್ಯಕ್ಕೆ
4: ಬಯೋಡೈವರ್ಸಿಟಿ ರಿಚ್ ಏರಿಯಾನಲ್ಲಿ
3: ಜೀವ ವೈವಿಧ್ಯತೆ ತಾಣವಾಗಿ
4: ಜೈವಿಕ ವೈವಿಧ್ಯತೆ ಹೊಂದಿದ್ದ ಜಾಗಗಳಲ್ಲಿ 10 ಇಂಡಿಯಾ ಒಂದು ಆಗಿದೆ.
3: ಇಷ್ಟೆಲ್ಲ ವೈವಿಧ್ಯತೆಯನ್ನ ನಮ್ಮ ದೇಶ ಹೊಂದಿದೆ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಸಂಪತ್ತಿನ ಬಗ್ಗೆ ತಮಗೆ ಒಂದು ಒಪ್ಪಿಗೆ ಇದೆಯಾ ಸರ್?
4: 100% ಒಪ್ಪಿಗೆ ಇದೆ. ನಮ್ಮ ಇಂಡಿಯಾದಲ್ಲಿದ್ದ ಅರಣ್ಯ ಸಂಪತ್ತು ಮುಂಚೆ ನಾನು ಹೇಳ್ತಾ ಇದ್ದೆ ಎಲ್ಲಾ ರೀತಿಯಲ್ಲಿ ವೈವಿಧ್ಯತಾದಿಂದ ಇದೆ. ಸಪೋಸ್ ವೆಸ್ಟರ್ನ್ ಗಾಟ್ಸ್ ಅಂತ ಹೇಳ್ತೀವಿ,
3: ಪಶ್ಚಿಮ ಘಟ್ಟಗಳು
4: ಅದೇ ರೀತಿಯಲ್ಲಿ ಹಿಮಾಲಯನಲ್ಲಿ ಇದ್ದ ಎಲ್ಲ ಫಾರೆಸ್ಟ್ನಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ರಿಚ್ ಅಂದ್ರೆ ಬೇರೆ ವರ್ಲ್ಡ್ನಲ್ಲಿ ಎಲ್ಲಿ ಸಿಕ್ಕದಂತಹ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲೆಲ್ಲ ನಮ್ಮ ದೇಶದಲ್ಲಿದೆ. ಅದೇ ರೀತಿಯಲ್ಲಿ ಈ ವನ ಸಂಪದ ಫಾರೆಸ್ಟ್ನಲ್ಲಿ ಸಾಕಷ್ಟು ವನ್ಯಜೀವಿಗಳಿದೆ. ಅವೆಲ್ಲರೂ ನೋಡ್ತಾ
3: ಇದ್ದೀವಿ,
4: ಎಲಿಫೆಂಟ್ಸ್ ಆಗಲಿ,
3: ಟೈಗರ್ಸ್
4: ಆಗಲಿ, ಲೆಪರ್ಡ್ಸ್, ಬೈಸನ್ಸ್, ಈ ರೀತಿಯಲ್ಲಿ ಸಾಕಷ್ಟು ಜೈವಿಕ ವೈವಿಧ್ಯ ಇರುವುದು ಅಷ್ಟು ಇಂಪಾರ್ಟೆಂಟ್ ಕಾಡುಗಳು ಇವೆಲ್ಲ ಆಗಿದೆ.
3: ಇಷ್ಟೆಲ್ಲ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ನಮ್ಮ ದೇಶಕ್ಕೆ ಈ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಇವತ್ತು ಏನು ಒಂದಷ್ಟು ಅರಣ್ಯ ನಾಶ ಆಗಿದೆಯೋ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಲ್ಲಿ ಈ ವನಮಹೋತ್ಸವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸರ್?
4: ವನಮಹೋತ್ಸವದ ಅಂಗವಾಗಿ ಸಾಕಷ್ಟು ಎಲ್ಲ ವಾಕ್ಸ್ ಆಫ್ ದಿ ಲೈಫ್ ಅಂದ್ರೆ ಮಕ್ಕಳದಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲದನ್ನು ಎಲ್ಲ ಕಡೆದನು ಎಲ್ಲ ಈ ಅರಣ್ಯದ ಬಗ್ಗೆ ನಿರ್ವಹಣೆ ಮಾಡುದು, ಫಾರೆಸ್ಟ್ ಯಾಕೆ ಕಡಿಯಬಾರದು ಅಂತ ಜಾಥಾಗಳು ಆಗುದು, ಮತ್ತೆ ಮಕ್ಕಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಮೂಡಿಸದಷ್ಟು ಪೇಂಟಿಂಗ್ಸ್ ಇವೆಲ್ಲ ಕಾರ್ಯಕ್ರಮಗಳು ಮಾಡುದು, ಮತ್ತೆ ಗಿಡ ನೆಡುದು ಕಾರ್ಯಕ್ರಮಗಳು ಮಾಡುದು, ಮತ್ತೆ ಜನರನ್ನೆಲ್ಲ ಸೇರಿಸಿಕೊಂಡು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ ಮೇಲೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದಾವೆ. ಈ ಕಾರ್ಯಕ್ರಮದಲ್ಲಿ ಗಿಡ ನೆಡುದು ಕಾರ್ಯಕ್ರಮಗಳನ್ನು ಇದ್ದಾವೆ, ರೈತರ ಜೊತೆಗೆ ಸೇರಿಕೊಂಡು ಗಿಡ ನೆಡುದು, ಮತ್ತೆ ಮಕ್ಕಳ ಜೊತೆಗೆ ಸೇರಿಕೊಂಡು ಅವರ ಸ್ಕೂಲು ಮತ್ತೆ ಎಲ್ಲ ಗವರ್ಮೆಂಟ್ ಪ್ಲೇಸ್ನಲ್ಲಿ

0: ಮರ ಗಿಡಗಳನ್ನ ಹಾಕೋದು, ರೈತರು ಅವರು ಸ್ವಂತ ಜಮೀನಿನಲ್ಲಿ ವ್ಯಾಲ್ಯೂಬಲ್ ಕ್ರಾಪ್ಸ್ ಅಂತ ಹೇಳಿದೆ, ರೈತರಿಗೆ ಬೆಲೆ ಬಾರದಷ್ಟು ಮರಗಳನ್ನೆಲ್ಲ ಅವರು ಮಾಡಿಕೊಂಡದ್ದು, ಮತ್ತೆ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಪೊಲ್ಯೂಷನ್ ಎಲ್ಲ ತರ ಅಲ್ಲಿ ಮತ್ತೆ ಗಿಡ ನೆಡೆದು, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವನ ಮಹೋತ್ಸವ ಅಂತ ಒಂದು ಪ್ರೋಗ್ರಾಮೇ ಇದೆ. ಅದರಲ್ಲಿ ನಾವು ಪ್ರತಿ ಜಿಲ್ಲಾದಲ್ಲೂ ಲಕ್ಷಗಳಷ್ಟು ಸಸಿಗಳನ್ನು ಬೆಳೆಸಿ ಸ್ಕೂಲ್ಸ್ಗೆ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಸೇರಿಕೊಂಡು ನಾವು ಗಿಡಗಳನ್ನೆಲ್ಲ ನಾವು ಸೂಕ್ತ ಪ್ರದೇಶಗಳನ್ನ ನೆಟ್ಟು ಇವೆಲ್ಲ ಮರಗಳಾಗಿ ಬೆಳೆಯಲಿಕ್ಕೆ ಮತ್ತೆ ಒಳ್ಳೆ ರೀತಿಯಲ್ಲಿ ವೃಕ್ಷ ಸಂಪತ್ತು ಬೆಳೆಯಲಿಕ್ಕೆ ಎಲ್ಲ ಕಾರಣವಾಗ್ತಾ ಇದೆ.
1: ಯಾವೆಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ವನ ಮಹೋತ್ಸವವನ್ನು ಆಚರಣೆ ಮಾಡ್ತೀರಿ ಸರ್?
0: ಸಾಕಷ್ಟು ಪರಿಸರ ಸಂಘ ಸಂಸ್ಥೆಗಳು ಮತ್ತೆ ಇಂಟರ್ನ್ಯಾಷನಲ್ ಪರಿಸರ ಸಂಘ ಸಂಸ್ಥೆಗಳಿದೆ, ಗವರ್ನಮೆಂಟ್ ಇದೆ, ನಾನ್ ಗವರ್ನಮೆಂಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು ಸ್ಕೂಲ್ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ ಅವ್ರ ಜೊತೆಗೇನು, ಮತ್ತೆ ಸಾಕಷ್ಟು ಸಾರ್ವಜನಿಕರು ಜನಪ್ರತಿನಿಧಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲೇ ಇದ್ದ ಎಲ್ಲ ಗವರ್ನಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಇದರಲ್ಲಿ ಭಾಗ ಆಗಿದ್ದಾರೆ.
1: ನಮ್ಮ ಹಾಸನ ಅರಣ್ಯ ವೃತ್ತ ಇದೆಯಲ್ಲ ಸರ್, ಈ ಹಾಸನ ಅರಣ್ಯ ವೃತ್ತದಲ್ಲಿ ಈ ಸಾಲಿನಲ್ಲಿ ವನ ಮಹೋತ್ಸವ ಹೇಗೆ ಆಚರಣೆ ಆಗ್ತಾ ಇದೆ, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ?
0: ತಮ್ಮೆಲ್ಲರಿಗೂ ಗೊತ್ತಿದ್ದಾನೆ, ಹಾಸನ ವೃತ್ತದಲ್ಲಿ ಎರಡು ಜಿಲ್ಲೆಗಳು ಬರ್ತವೆ, ತುಮಕೂರು ಅಂಡ್ ಹಾಸನ. ಇದಲ್ಲದೇ ನಾವು ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಅನ್ನೋದು ಎರಡು ಜಿಲ್ಲೆಗಳಲ್ಲಿ ಇದೆ. ಸಾಮಾಜಿಕ ಅರಣ್ಯ ಮತ್ತೆ ಟೆರಿಟೋರಿಯಲ್ ರೆಗ್ಯುಲರ್ ಫಾರೆಸ್ಟ್ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಎಲ್ಲ ಸೇರಿಕೊಂಡು ನಾವು ವನ ಮಹೋತ್ಸವ ಕಾರ್ಯಕ್ರಮನು ಮತ್ತೆ ಎನ್ವಿರಾನ್ಮೆಂಟಲ್ ಡೇ ಪ್ರೋಗ್ರಾಮ್ಸ್ನು ಇವೆಲ್ಲ ನಾವು ಇದು ಮಾಡ್ತಾ ಇದ್ವಿ. ಈ ವರ್ಷ ಈ ಜಿಲ್ಲೆಯಲ್ಲಿ 5-5 ಲಕ್ಷದಷ್ಟು ಗಿಡಗಳನ್ನ ನಾವು ವನ ಮಹೋತ್ಸವ ಅಂಗವಾಗಿ ನಾವು ಸಂಸ್ಥೆಗಳಲ್ಲಿ ಗವರ್ಮೆಂಟ್ ಪ್ಲೇಸ್ನಲ್ಲಿ ಮತ್ತೆ ರೈತರಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದ್ವಿ. ಈ ಪ್ಲಾಂಟೇಶನ್ ಮಾಡ್ತಾ ಇದ್ದ ಎಲ್ಲ ಗಿಡಗಳಿಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಜಿಯೋ ಟ್ಯಾಗಿಂಗ್ ಮಾಡಿ ಯಾವ್ದಾವ್ದು ಜಾಗದಲ್ಲಿ ಯಾವ್ದಾವ್ದು ತರ ಗಿಡಗಳನ್ನು ಹಾಕ್ತಾ ಇದೀವಿ, ಎಷ್ಟೆಷ್ಟು ಗಿಡಗಳು ಹಾಕಿತಾ ಇದೀವಿ ಅನ್ನೋದು ಎಲ್ಲ ನಾವು ಲಿಸ್ಟ್ ಮಾಡಿ ಇದೆಲ್ಲದನ್ನು ನಾವು ಹೆಡ್ ಆಫೀಸ್ಗೆ ಕಲಿಸಬೇಕಾಗಿದೆ. ಸೊ ಅದೆಲ್ಲದನ್ನು ಆ್ಯಪ್ನಲ್ಲಿ ಅವರು ಮಾನಿಟರ್ ಮಾಡ್ತಾರೆ. ಈಗಾಗಲೇ ನಮ್ಮದು ವನ ಮಹೋತ್ಸವ ಕಾರ್ಯಕ್ರಮ ಆಲ್ರೆಡಿ ಶುರುವಾಗಿದೆ, ಎನ್ವಿರಾನ್ಮೆಂಟ್ ಡೇನಲ್ಲಿನೂ ಸ್ವಲ್ಪ ಹಾಕಿದ್ವಿ, ಬಟ್ ಈ ವೀಕ್ ನಲ್ಲಿ ಆಲ್ರೆಡಿ ನಮ್ಮ ಈ ಎರಡು ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಶುರುವಾಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ.
1: ಈ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಸರ್?
0: ಜಿಯೋ ಟ್ಯಾಗಿಂಗ್ ಮಾಡಿದ್ವಂದ್ರೆ ಏನಾಯ್ತಂದ್ರೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಅದನ್ನು ಮತ್ತೆ ಪೋಷಣೆ ಮಾಡುದು ಮರೆತು ಹೋಗ್ತೀವಿ ಒಂದೊಂದು ಸಾರಿ. ಜನರಲ್ ಆಗಿ ಈ ಪಬ್ಲಿಕ್ ಪ್ರೋಗ್ರಾಮ್ ಮಾಡೋ ಟೈಮ್ನಲ್ಲಿ ಎಲ್ಲರೂ ಬರ್ತಾರೆ ಮತ್ತೆ ಗಿಡ ನೆಟ್ಟು ಹೋಗ್ತಾರೆ, ಅದನ್ನು ಮತ್ತೆ ನೋಡಿಲ್ಲ ಅಂದ್ರೆ ಅವೆಲ್ಲ ಮಾನ್ಸೂನು ಡಿಲೇ ಆಗೋ ಟೈಮ್ನಲ್ಲಿ ಎಲ್ಲ ಡ್ರೈ ಆಗಲಿಕ್ಕೆ ಚಾನ್ಸ್ ಇದೆ. ಅದರಿಂದ ಏನಾಯ್ತಂದ್ರೆ ಮತ್ತೆ ಅದೆಲ್ಲ ಡ್ರೈ ಆಗಿ ಹೋಗ್ತವೆ. ಅದನ್ನು ಮತ್ತೆ ಮತ್ತೆ ವಿಸಿಟ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳ್ತಾ ಇದ್ವ ಇಲ್ವಾ ಅಂತ ನೋಡಿಕೊಂಡು ಅದಕ್ಕೆ ನೀರು ಹಾಕೋದು ಪರಿಸ್ಥಿತಿ, ಅದಕ್ಕೆ ಒಂದು ಜವಾಬ್ದಾರಿ ಅನ್ನೋದು ಈ ಜಿಯೋ ಟ್ಯಾಗಿಂಗ್ದಿಂದ ಬರ್ತದೆ.
1: ಹೀಗೆ ಇದು ಅನುಕೂಲವನ್ನ ಮಾಡುತ್ತೆ, ಆ ಗಿಡವನ್ನ ಸಂರಕ್ಷಣೆ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವನ್ನ ಇದು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಅರಣ್ಯ ವೃದ್ಧಿಗಾಗಿ ಸರ್, ಮತ್ತೆ ಈಗಿರುವಂತಹ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ?
0: ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ನಾವು ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ರೈತರಿಗೆ ಇದ್ದರಂದ್ರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಇರ್ತದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬೆಲೆ ಬಾರದಷ್ಟು ಮರಗಳನ್ನು ರೈತರಿಗೆ ನಾವು ಕೊಟ್ಟು ಅವರು ಸ್ವಂತ ಜಮೀನಿನಲ್ಲಿ ಬೆಳೆಸ್ಕೊಂಡದ್ದು. ನೆಟ್ಟಿದ ಪ್ರತಿ ಬದುಕಿದ ಗಿಡಕ್ಕೆ ಫಸ್ಟ್ 3 ಇಯರ್ಸ್ ನಾವು 3 ವರ್ಷ ಸೇರಿ ಒಂದೊಂದು ಗಿಡಕ್ಕೆ 125 ರೂಪೀಸ್ ನಾವು ಕೊಡ್ತೀವಿ. ಅಂದ್ರೆ ಸುಮಾರು 1 ಎಕರೆಗೆ ರೈತರು ಗಿಡಗಳು ಉಳಿಸ್ಕೊಂಡಿದ್ರ ಅಂದ್ರೆ ಸುಮಾರು 50,000
1: ಹಣ
0: ಅವ್ರಿಗೆ ಅರಣ್ಯ ಇಲಾಖೆದಿಂದಾನೆ ಪ್ರೋತ್ಸಾಹ ಧನದಿಂದ ಬರ್ತದೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇದರಲ್ಲಿ. ಇದೇ ರೀತಿಯಲ್ಲಿ ಅರಣ್ಯದಲ್ಲಿ ಸ್ವಲ್ಪ ಡಿಗ್ರೇಡೆಡ್ ಫಾರೆಸ್ಟ್ ಅಂತ ಇರ್ತವೆ, ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದ್ದ ಫಾರೆಸ್ಟ್ ನಲ್ಲಿ ನಾವು ಗಿಡಗಳು ಮತ್ತೆ ನೆಡ್ತೀವಿ. ಕರ್ನಾಟಕ KFDF ಪ್ರೋಗ್ರಾಮ್ ಅಂತ ಇರ್ತದೆ, ಕಂಪೆನ್ಸೇಟರಿ ಎಫಾರೆಸ್ಟ್ರೇಷನ್ ಪ್ರೋಗ್ರಾಮ್ ಅಂತ ಒಂದಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತಿದೆ. ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸುಮಾರು ಇಡೀ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಂ ಇದೆ. ಆ ಪ್ರೋಗ್ರಾಮ್ದಿಂದ ಆಲ್ಮೋಸ್ಟ್ 1.36 billion ಅಷ್ಟು ಹೆಕ್ಟೇರ್ ಇಂಡಿಯಾನಲ್ಲಿ ನಾವು ಎಫಾರೆಸ್ಟೇಷನ್ ಮಾಡಬೇಕಾಗಿದೆ ಆಸ್ ಪಾರ್ಟ್ ಆಫ್ ದಿ UNFCCC ಕ್ಲೈಮೇಟ್ ಮಿಟಿಗೇಷನ್ ಪ್ಲಾನ್ ಅಂತ ಏನೋ ಇದೆಯೋ ಅದು ಪ್ರಕಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇದಲ್ಲದೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಇದೆ. ಬ್ಯಾಂಬೂನು ಎಲ್ಲೆಲ್ಲಿ ರೈತರಿಗೆ ಅವ್ರ ಜಮೀನಿನಲ್ಲಿ ಬೆಳೆಸಲಿಕ್ಕೆ ಬ್ಯಾಂಬೂನು ಕೊಡ್ತಾರೆ, ಮತ್ತೆ ಅರಣ್ಯದಲ್ಲಿನೂ ಬ್ಯಾಂಬೂ ಬೆಳೆಸಿ ಈ ಬ್ಯಾಂಬೂದಿಂದ ಸಾಕಷ್ಟು ಫರ್ನಿಚರ್ ಆಗಲಿ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡಲಿಕ್ಕೋಸ್ಕರ ಏನೇನು ಅನುಕೂಲಗಳಿರ್ತವೆ ಇದೆಲ್ಲದಕ್ಕೂ, ಮತ್ತೆ ವರ್ಕ್ಶಾಪ್ ಮಾಡಲಿಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ದಿಂದ ಅನುಕೂಲ ಆಗುವಂಥ ನಾವು ಪ್ರೋಗ್ರಾಮ್ ಇದೆ. ಇದಲ್ಲದೇ ನಗರ ವನಗಳ ಪ್ರೋಗ್ರಾಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ದು. ಇದಲ್ಲದೇ ಟ್ರೀ ಪಾರ್ಕ್ಸ್ ಪ್ರೋಗ್ರಾಮ್ ಇದೆ. ಈ ರೀತಿಯಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಟುಕೊಂಡು, ಇದಲ್ಲದೇ ರೋಡ್ ಸೈಡ್ ಪ್ಲಾಂಟೇಷನ್ ಅಂತ ಇರ್ತದೆ. ಇಡೀ ದೇಶದಲ್ಲಿದ್ದ ರೋಡ್ ಸೈಡ್ನಲ್ಲಿ ಎಲ್ಲ ಗಿಡಗಳು ಹಾಕೋದು ಪ್ರೋಗ್ರಾಮ್ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟೇಷನ್ ಅಂತ ಇದೆ. ಸಮುದ್ರ ಪಕ್ಕದಲ್ಲಿ ಏನು ಇರ್ತಾವೋ ಅದರೆಲ್ಲದನ್ನು ಮ್ಯಾಂಗ್ರೂವ್ ಪ್ಲಾಂಟೇಷನ್ ಮಾಡಲಿಕ್ಕೂ ಯೋಜನೆಗಳಿದೆ.
1: ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಇನ್ನೂ ಹೆಚ್ಚಳ ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಮತ್ತು ಅದನ್ನು ಹೇಗೆ ಪರಿಹರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ?
0: ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯದಲ್ಲಿದ್ದ ಅರಣ್ಯಗಳು ಸಾಕಷ್ಟು ಸಮೃದ್ಧವಾದ ಫಾರೆಸ್ಟ್ಗಳು. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ವೆಸ್ಟರ್ನ್ ಗಾಟ್ಸ್ ಇದೆ. ವೆಸ್ಟರ್ನ್ ಗಾಟ್ಸ್ನು ಸ್ವಲ್ಪ ಪ್ರದೇಶಗಳಲ್ಲಿ ಬರ್ತವೆ, ಬನ್ನೇರುಘಟ್ಟ ಈ ಭಾಗದಲ್ಲಿ. ಇದಲ್ಲದೇ ಸಾಕಷ್ಟು ಡ್ರೈ ಫಾರೆಸ್ಟ್ ಅಂತ, ಡ್ರೈ ಡಿಸಿಡ್ಯೂಸ್ ಫಾರೆಸ್ಟು, ಮತ್ತೆ ಕುರುಸಲ ಕಾಡುಗಳು, ಎಲ್ಲ ರೀತಿಯಲ್ಲಿ ಅರಣ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲದೇ ನಾವು ಸಾಕಷ್ಟು ಒಂದು 50-60 ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ಬಂದೀಪುರ್, ನಾಗರೊಲೆ, ಭದ್ರಾ ಟೈಗರ್ ರಿಸರ್ವ್ಸ್, ಮತ್ತೆ ಕಾಲಿ ಟೈಗರ್ ರಿಸರ್ವ್ಸ್ ಈ ರೀತಿಯಲ್ಲಿ. ಇದಲ್ಲದೇ ಮತ್ತೆ ಸಾಕಷ್ಟು ಬರ್ಡ್ ಸ್ಯಾಂಕ್ಚುರೀಸ್ ಮಾಡಿದೆ. ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ, ನುಗು ಬರ್ಡ್ ಸ್ಯಾಂಕ್ಚುರಿ ಈ ರೀತಿಯಲ್ಲಿ. ಈ ರೀತಿಯಲ್ಲಿ ಸಾಕಷ್ಟು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ ಡಿಕ್ಲೇರ್ ಮಾಡಿ ಬರ್ಡ್ಸ್ ಮತ್ತೆ ನೀರಿನ ಅಂಶ ಇದ್ದ ಜಾಗಗಳಲ್ಲಿದ್ದ ಎಲ್ಲ
1: ಜೋಗು ಪ್ರದೇಶ
0: ಅವ್ರ ಎಕಾಲಜಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ನಾವೆಲ್ಲ ರೀತಿಯಲ್ಲಿ ಮೆಜರ್ಸ್ ಎಲ್ಲ ತಗೊಂಡಿದ್ದೀವಿ. ಆದರೆ ಕೆಲವು ಪ್ರಾಬ್ಲಮ್ಸ್ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಸ್ ಮಾಡ್ತೇವೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಯ್ತಂದ್ರೆ ಮಾನವ ವನ್ಯಜೀವಿ ಸಂಘರ್ಷ, ಆನೆ ಮಾನವ ಸಂಘರ್ಷ, ಮತ್ತೆ ಲೆಪರ್ಡ್ ಚಿರತೆ, ಮತ್ತೆ ಕಾಟಿ, ಮತ್ತೆ ಟೈಗರು, ಮತ್ತೆ ಕರಡಿ. ಅದರದಿಂದಾನು ಅಡ್ಜಾಯಿನಿಂಗ್ ಏರಿಯಾಸ್ ನಲ್ಲಿ ಜನರು ಸಾಕಷ್ಟು ಡೆತ್ ಆಗುದು ಇವೆಲ್ಲದನ್ನು ನಾವು ನೋಡ್ತಾ ಇದೀವಿ. ಇದೆಲ್ಲದನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಮೆಜರ್ಸ್ ತಗೊಂಡಿದೆ. ಇದಲ್ಲದೇ ಸೆಕೆಂಡ್ನೇ ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಎನ್ಕ್ರೋಚ್ಮೆಂಟ್ ಪ್ರಾಬ್ಲಮ್, ಅರಣ್ಯ ಒತ್ತುವರಿ. ಕರ್ನಾಟಕದಲ್ಲಿ ಸುಮಾರು 1.5 lakh ಅರಣ್ಯ ಭೂಮಿಯನ್ನು ಒತ್ತುವರಿ ಆಗಿದೆ. ಒತ್ತುವರಿದು ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಒಂದು ಜಮೀನೇ ಅಲ್ಲ ಅದು. ಒತ್ತುವರಿ ಮಾಡೋ ಟೈಮ್ ಏನೈತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋಟಕ್ಕೆ ವನ್ಯಜೀವಿಗಳು ಚಲನವಲನಗಳಿಗೂ ಸಹ ಇವರು ಅಡ್ಡು ಆಗುತ್ತಾರೆ.
1: ಹೌದು,
0: ಅಂದ್ರೆ ಕಾರಿಡಾರ್ ಅನ್ನೋದು ಎಲಿಫೆಂಟ್ ಹೋಗೋ ಕಾರಿಡಾರ್ ನಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡುದು, ಆವಾಸ ಸ್ಥಾನಗಳಿಗೆ ಹೋಗಿ ಅಲ್ಲಿ ಮನೆ ಮತ್ತೆ ಬೇರೆದು ಎಲ್ಲ ರಿಸಾರ್ಟ್ ಕಟ್ಟಿಕೊಂಡಿದ್ವು ಅಂದ್ರೆ ಎಲ್ಲ ಪ್ರಾಣಿಗಳು ಮತ್ತೆ ಹೊರಗಡೆ ಬರೋದು, ಇದು ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಇದೆಲ್ಲನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ಸ್ ಮಾಡಿದೆ. ಮತ್ತೆ ಇದಕ್ಕೆ ಎಲ್ಲ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಇದಕ್ಕೂ ಎಲ್ಲ ಎನ್ಕ್ರೋಚ್ಮೆಂಟ್ಸ್ ಯಾವ ರೀತಿಯಲ್ಲಿ ನಾವು ಸಹಿಸಬಾರದು, ಇದನ್ನು ತೆಗೆಯಲೇಬೇಕು. ಯಾಕಂದ್ರೆ ವನ್ಯಜೀವಿಗಳಿಗೆ ಬೇಕಾಗದಷ್ಟು ಆವಾಸ ಸ್ಥಾನಗಳು ಅವ್ರಿಗಿರಬೇಕು, ಜನರು ಇರಬೇಕಾಗದ್ದು ಪ್ಲೇಸ್ ನಲ್ಲಿ ಜನರು ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಇರಬೇಕು. ಮತ್ತೆ ವನ್ಯಜೀವಿಗಳ ಪ್ಲೇಸ್ ನಲ್ಲಿ ನಾವು ಹೋಗಿದ್ದ ಟೈಮ್ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣೆ ಆಗೇ ಆಗುತ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಟಾಲರೆನ್ಸ್ ಇರಬಾರದು ಅಂತ ಎಲ್ಲ ಕ್ಲಾರಿಟಿ ಆಗಿ ಕೋರ್ಟ್ಸು ಮತ್ತು ಗವರ್ಮೆಂಟು ಹೇಳಿದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ತೆಗಿತಾ ಇದ್ದೀವಿ.
1: ಹಾಂ ಹಾಂ, ಈ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಏನಿದೆ ಸರ್, ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯ ಜನರು ಇನ್ನೂ ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅಂತಾರೆ?
0: ಒಂದೊಂದು ವನ್ಯಜೀವಿಗೆ ಒಂದೊಂದು ಆವಾಸ ಸ್ಥಾನ ಅಂತ ಇರುತ್ತೆ, ಮತ್ತು ಅದಕ್ಕೆ ಆದ ಒಂದು ನ್ಯಾಚುರಲ್ ಬಿಹೇವಿಯರ್ ಅಂತ ಇರ್ತದೆ. ಸಪೋಸ್ ಆನೆ ಇದ್ದು ಅಂದರೆ ಒಂದು ಹರಡಿಕೆ 500-600 ಸ್ಕ್ವೇರ್ ಕಿಲೋಮೀಟರ್ದು ಜಾಗ ಅಷ್ಟು ಬೇಕಾಗ್ತದೆ. ಮತ್ತೆ ಅದು ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲನವಲನಗಳು ಮಾಡಲೇಬೇಕು ಅದನ್ನು ಸರ್ವೈವ್ ಆಗಬೇಕಂದ್ರೆ. ಸೊ ಈ ಟೈಮ್

0: ಫಿಲಂನಲ್ಲಿ ವನ್ಯಜೀವಿಗಳ ಯೊಕ್ಕ ಬಿಹೇವಿಯರನ್ನು ಅದು ಅಕ್ಕಪಕ್ಕ ಇದ್ದ ಜನರನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ಟೈಮ್ನಲ್ಲಿ ಅವುದು ಮೇವುಕ್ಕೆ ಬರ್ತವೆ, ಯಾವ ಟೈಮ್ನಲ್ಲಿ ನಾವು ಎಷ್ಟು ಹತ್ತರವರೆಗೆ ನಾವು ಹೋಗಬಹುದು, ಎಷ್ಟು ಹತ್ತರಕ್ಕೆ ಹೋಗಬಾರದು, ಈ ರೀತಿನಲ್ಲಿ ಎಲ್ಲ ಅದು ಬಿಹೇವಿಯರ್ ಅನ್ನೋದು ವಿ ಹ್ಯಾವ್ ಟು ಲರ್ನ್. ಇನ್ನೊಂದು ಲೆಪರ್ಡ್ ಅಂತ ಇರ್ತದೆ. ಲೆಪರ್ಡ್ ಜನರಲ್ ಆಗಿ ಇದು ನೈಟ್ ಟೈಮ್ನಲ್ಲೂ ಸಂಚಾರ ಮಾಡ್ತಾ ಇರ್ತವೆ. ಸೊ ಸಂಚಾರ ಮಾಡೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಅವ್ರನ್ನ ಫಾರೆಸ್ಟ್ ಹತ್ತರಕ್ಕೆ ಮತ್ತೆ ಹೊರಗಡೆ ಅವ್ರನ್ನ ಮಲಗಲಿಕ್ಕೆ ಬಿಡಬಾರದು. ಅಂದ್ರೆ ಕೆಲವು ಪ್ರಿಕಾಷನ್ಸ್ ಇರ್ತವೆ. ಮತ್ತೆ ನಾವು ಓಪನ್ ಡಿಫಿಕೇಶನ್ಗೆ ಹೋಗಬಾರದು,
1: ಬಹಿರ್ದೆಸೆಗೆ.
0: ಆವಾಗ ಕೂರಿದ ಟೈಮ್ನಲ್ಲಿ ಲೆಪರ್ಡ್ಕಿಂತ ಕಡಿಮೆ ಹೈಟ್ನಲ್ಲಿ ಕಾಣಿಸ್ತಾ ಇದ್ದ ಕಾರಣ ಲೆಪರ್ಡ್ ಓ ಇದು ನಮ್ ತಿನ್ನಬಹುದು ಅನ್ನೋದು ಮೈಂಡ್ಗೆ ಬಂದ್ಬಿಡ್ತದೆ. ಈ ರೀತಿನಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಪ್ರಿಕಾಷನ್ಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೊಂದು ಆನಿಮಲ್ಗೆ ಒಂದು ನಾವು ಡೂಸ್ ಅಂಡ್ ಡೋಂಟ್ ಅಂತ ಎಲ್ಲ ಒಂದು ಪತ್ರಿಕೆಗಳೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಇದೆಲ್ಲದನ್ನು ಅಡ್ವರ್ಟೈಸು ಮಾಡ್ತಾ ಇದ್ವಿ ಎಲ್ಲ ಪಂಚಾಯತಿ ಜಾಗದಲ್ಲಿ, ಮತ್ತೆ ಪಿ ಡಿ ಓ ಆಫೀಸಸ್, ತಾಲೂಕು ಆಫೀಸಸ್, ಜಿಲ್ಲಾ ಆಫೀಸ್ಗಳನ್ನೆಲ್ಲ ನಾವು ಇದನ್ನು ಅಂಟಿಸ್ತಾ ಇದ್ವಿ. ಲೆಪರ್ಡ್ ಯಾವ ರೀತಿನಲ್ಲಿ ಪ್ರಿಕಾಷನ್ಸ್ ತಗೊಂಡ್ಬೇಕು, ಆನೆಕೆ ಯಾವ ರೀತಿನಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಕರಡಿಗೆ ಅದರಿಂದ ಯಾವ ರೀತಿನಲ್ಲಿ ರಕ್ಷಣೆ ಮಾಡಬೇಕು, ಯಾವ ರೀತಿನಲ್ಲಿ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಎಲ್ಲದರೂ ನಾವು ಅಡ್ವರ್ಟೈಸ್ ಮಾಡಿ ಡಿಪಾರ್ಟ್ಮೆಂಟ್ ಎಲ್ಲ ರೀತಿನಲ್ಲಿ ಮೆಟೀರಿಯಲನ್ನು ರೆಡಿ ಮಾಡಿ ಸಾರ್ವಜನಿಕರಲ್ಲಿ ನಾವು ಈಗ ಅರಿವು ಮೂಡಿಸ್ತಾ ಇದ್ದೀವಿ.
1: ಸರ್, ಕಟ್ಟಕಡೆಯದಾಗಿ ಈ ವನಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾಮಾನ್ಯ ಜನರಿಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮಗೂ ಇರುವುದು ಒಂದೇ ಭೂಮಿ, ಒಂದೇ ಭೂಮಿ ಆಗಿದ್ದ ಕಾರಣ ನಾವು ಈ ಭೂಮಿನಲ್ಲಿ ಈ ಅಕಾಲಜಿನಿ ನಾವು ಎಷ್ಟು ಹಾಲು ಮಾಡಿದ್ದೀವೋ ಅಷ್ಟು ತೊಂದರೆಗಳು ನಮಗ್ ಬರ್ತವೆ. ಅದರಿಂದ ಏನಾಯ್ತಂದ್ರೆ ನಾವು ಈ ಭೂಮಿನಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದೇವೆಂದರೆ ಆ ಮುಂದಿನ ಪೀಳಿಗೆ ಜೀವನವನ್ನು ಸುಖಕರವಾಗಿ ಇರ್ತದೆ. ಅದೇ ಇವತ್ತೇ ನಾವೆಲ್ಲ ಅರಣ್ಯ ಸಂಪತ್ತು ಮತ್ತೆ ನೀರಿನ ಸಂಪತ್ತು, ನದಿ ಮೂಲಗಳು ಇವೆಲ್ಲದನ್ನು ಇವತ್ತೇ ನಾವು ಕಲುಷಿತ ಮಾಡಿದ್ವು, ಮತ್ತೆ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡಿದೇವಂದ್ರೆ ಮುಂದಿನ ಪೀಳಿಗೆಗೆ ಸಸ್ಟೈನಬಲ್ ಆಗಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಂಪತ್ತಿಗೆ ಏನಿದೆಯೋ ನಾವು ಅನುಭವಿಸಬೇಕು, ಮತ್ತೆ ಮುಂದಿನ
1: ಬಿಡಬೇಕು
0: ಅಂತ ಹೇಳಲಿಕ್ಕೆ ನಾನು ಎಲ್ಲರಿಂದ ಕಲಕಲದಿಂದ ಕೇಳ್ಕೊಂತ ಇದ್ದೀನಿ.
1: ಒಳ್ಳೆಯದು ಸರ್, ಈ ಒಂದು ವನಮಹೋತ್ಸವದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಆಗಮಿಸಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ವನಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕವಿ ಚನ್ನವೀರ ಕಣವೆಯವರ ಕವಿತೆಯನ್ನ ಹೇಮಂತ್ ಅವರ ಧ್ವನಿಯಲ್ಲಿ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.

ಇದು ಆಕಾಶವಾಣಿ ಬೆಂಗಳೂರು. ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಈ ಸಮಯ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುವಂತಹ ಸಮಯ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇಂದು ವಿಶ್ವ ಬ್ಯಾಡ್ಮಿಂಟನ್ ದಿನ. ವಿಶ್ವ ಬ್ಯಾಡ್ಮಿಂಟನ್ ದಿನವನ್ನು ಪ್ರತಿ ವರ್ಷ ಜುಲೈ 5ರಂದು ಆಚರಿಸಲಾಗುತ್ತದೆ. ಈ ದಿನ 1934 ಜುಲೈ 5ರಂದು ಲಂಡನ್ನಲ್ಲಿ ಸ್ಥಾಪನೆಯಾದಂತಹ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. ಇದರ ಹಿಂದಿರುವಂತಹ ಹೆಸರು ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅಂತಾಗಿತ್ತು. ತದನಂತರ ಇದನ್ನು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಮಾಡಿ ಮರುನಾಮಕರಣ ಮಾಡಿ 1934 ಜುಲೈ 5ರಂದು ಸ್ಥಾಪನೆ ಮಾಡಲಾಯಿತು. ಈ ದಿನವನ್ನು 2022ರಲ್ಲಿ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಇದರ ಉದ್ದೇಶ ಎಲ್ಲ ವಯಸ್ಸಿನ ಜನರು ಬ್ಯಾಡ್ಮಿಂಟನ್ ಆಡಲು ಪ್ರೇರೇಪಿಸುವುದು ಮತ್ತು ಕ್ರೀಡೆಯಿಂದ ದೊರೆಯುವಂಥ ಆರೋಗ್ಯ ಮತ್ತು ಸಾಮಾಜಿಕ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸುವುದೇ ವಿಶ್ವ ಬ್ಯಾಡ್ಮಿಂಟನ್ ದಿನದ ಉದ್ದೇಶವಾಗಿದೆ. ಮುಸ್ಸಂಜೆ ಮಾತು ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ.

0: ಕೆಲಸವುಂದೇ.
1: ಹುಣಸೂರ ಕೃಷ್ಣಮೂರ್ತಿ ಅವರು ಗೀತೆಯನ್ನು ಬರೆದು ಜಿ ಕೆ ವೆಂಕಟೇಶ್ ರಾಗ ಸಂಯೋಜನೆ ಮಾಡಿದಂಥ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ ಕಲಾವಿದರು ಪಿ ಬಿ ಶ್ರೀನಿವಾಸ್.
2: ವಂದೇ ಮಾತರಂ.

0: ನೂರ ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇಂದು ವಿಶ್ವ ಬ್ಯಾಡ್ಮಿಂಟನ್ ದಿನ. ಈ ದಿನವನ್ನು ಆಚರಿಸುವುದರಿಂದ ಬಹಳ ಉದ್ದೇಶ, ಅದರ ಹಿಂದೆ ಒಳ್ಳೆಯ ಉದ್ದೇಶಗಳು ಇರುವುದರಿಂದ ಪ್ರತಿಯೊಬ್ಬರೂ ಸಹ ಇದನ್ನು ಆಚರಿಸುತ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಕ್ರೀಡಾಸಕ್ತರು ಬಹಳ ಮುತುವರ್ಜಿಯಿಂದ ವಿಶ್ವ ಬ್ಯಾಡ್ಮಿಂಟನ್ ದಿನವನ್ನು ಆಚರಿಸ್ತಾ ಇದ್ದಾರೆ. ಇದರ ಉದ್ದೇಶ ಬ್ಯಾಡ್ಮಿಂಟನನ್ನು ಎಲ್ಲರೂ ಆಡಬಹುದಾದ ಆರೋಗ್ಯಕರ ಮತ್ತು ಮನೋರಂಜನಾತ್ಮಕ ಆಟ ಆಗಿರೋದ್ರಿಂದ ಈ ಕ್ರೀಡೆಯನ್ನು ಉತ್ತೇಜಿಸುವುದು, ಆರೋಗ್ಯಕರ ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಜನರನ್ನು ಪ್ರೇರೇಪಣೆ ಮಾಡುವುದು, ಜೊತೆಗೆ ಮಕ್ಕಳು ಮತ್ತು ಯುವಕರಲ್ಲಿ ಕ್ರೀಡಾಸಕ್ತಿಯನ್ನು ಬೆಳೆಸುವುದು, ಅದೂ ಅಲ್ಲದೆ ಕ್ರೀಡೆಯ ಮೂಲಕ ಸ್ನೇಹ ಸಹಕಾರ ಮತ್ತು ಸಮುದಾಯದ ಒಗ್ಗಟ್ಟನ್ನು ಹೆಚ್ಚಿಸುವುದು ಅಲ್ಲೂ ಇವೆಲ್ಲ ಕಾರ್ಯಗಳನ್ನು, ಈ ಎಲ್ಲ ಉದ್ದೇಶಗಳನ್ನು ಈ ವಿಶ್ವ ಬ್ಯಾಡ್ಮಿಂಟನ್ ದಿನ ಸೆಲೆಬ್ರೇಟ್ ಮಾಡುವ ಮೂಲಕ ಆಚರಿಸಲಾಗುತ್ತದೆ. ಈ ಆಟದ ಉದ್ದೇಶ ಕೂಡ ಅದೇ ಆಗಿದೆ. ಎಲ್ಲರಲ್ಲಿ ಸ್ನೇಹ ಸಹಕಾರ ಸಮುದಾಯದ ಒಗ್ಗಟ್ಟನ್ನು ಬೆಳೆಸುವುದೇ ಈ ಆಚರಣೆಯ ಮುಖ್ಯ ಉದ್ದೇಶ. ವಿಶ್ವದಾದ್ಯಂತ 190 ಹೆಚ್ಚು ಸದಸ್ಯ ರಾಷ್ಟ್ರಗಳಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯ ಬೆಳವಣಿಗೆಯನ್ನು ಇನ್ನೂ ಉತ್ತೇಜಿಸುವುದು ಸಹ ಈ ದಿನದ ಒಂದು ಉದ್ದೇಶ ಕೂಡ ಆಗಿದೆ.

ಬ್ಯಾಡ್ಮಿಂಟನ್ ಆಡೋದ್ರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ. ಹೃದಯದ ಆರೋಗ್ಯವನ್ನು ಇದು ಸುಧಾರಿಸುತ್ತೆ, ದೈಹಿಕ ಸಾಮರ್ಥ್ಯ, ಚುರುಕುತನ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತೆ, ಸ್ನಾಯುಗಳು ಮತ್ತು ಎಲುಬುಗಳ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಬ್ಯಾಡ್ಮಿಂಟನ್ ಆಟ. ದೇಹದ ತೂಕವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಒತ್ತಡವನ್ನು ಟೆನ್ಷನ್ ಕಡಿಮೆ ಮಾಡಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ. ಏಕಾಗ್ರತೆ, ಫಾಸ್ಟಾಗಿ ಡಿಸಿಷನ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಜೊತೆಗೆ ಅದರ ವೇಗ ಕೂಡ ವೃದ್ಧಿಯಾಗುತ್ತೆ ಈ ಒಂದು ಬ್ಯಾಡ್ಮಿಂಟನ್ ಆಟವನ್ನು ಆಡೋದ್ರಿಂದ. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಮಾರ್ಗದರ್ಶಿ ಚಿತ್ರದ ಗೀತೆ, ಕುವೆಂಪು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಈ ಬ್ಯಾಡ್ಮಿಂಟನ್ ಆಟ ಹಲವಾರು ಆಸಕ್ತಿದಾಯಕ ವಿಷಯಗಳನ್ನು ಒಳಗೊಂಡಿದೆ. ಬ್ಯಾಡ್ಮಿಂಟನ್ ವಿಶ್ವದ ಅತ್ಯಂತ ವೇಗದ ರಾಕೆಟ್ ಕ್ರೀಡೆಗಳಲ್ಲಿ ಒಂದಾಗಿದೆ. ವೃತ್ತಿಪರ ಪಂದ್ಯಗಳಲ್ಲಿ ಶಟಲ್ ಕಾಕ್ನ ವೇಗ ಗಂಟೆಗೆ 500 ಕಿಲೋಮೀಟರ್ಗಿಂತ ಹೆಚ್ಚು ಫಾಸ್ಟಾಗಿ ತಲುಪಬಹುದು. 1992 ಬ್ಯಾಡ್ಮಿಂಟನ್ ಒಲಿಂಪಿಕ್ಸ್ನ ಅಧಿಕೃತ ಕ್ರೀಡೆಯಾಗಿದೆ. ನಮ್ಮ ಭಾರತ, ಚೀನಾ, ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಡೆನ್ಮಾರ್ಕ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಈ ಕ್ರೀಡೆ ಅತ್ಯಂತ ಜನಪ್ರಿಯವಾಗಿದೆ. ರಾಕೆಟ್ ಕೈಗೆತ್ತಿಕೊಳ್ಳಿ, ಆರೋಗ್ಯಕರ ಜೀವನವನ್ನು ಅಳವಡಿಸಿಕೊಳ್ಳಿ ಮತ್ತು ವಿಶ್ವ ಬ್ಯಾಡ್ಮಿಂಟನ್ ದಿನವನ್ನು ಸಂಭ್ರಮಿಸಿ. ಪ್ರತಿಯೊಂದು ಆಟವು ಉತ್ತಮ ಆರೋಗ್ಯ, ಸ್ನೇಹ ಮತ್ತು ಜೀವನ ಪರ್ಯಂತದ ದೈಹಿಕ ಕ್ಷೇಮದತ್ತ ಒಂದು ಹೆಜ್ಜೆಯಾಗಿದೆ. ಇದೇ ವಿಶ್ವ ಬ್ಯಾಡ್ಮಿಂಟನ್ ದಿನದ ಸಂದೇಶ. ಡೇರ್ ಡೆವಿಲ್ ಮುಸ್ತಫಾ ಚಿತ್ರಕ್ಕಾಗಿ ವಾಸುಕಿ ವೈಭವ್ ಮತ್ತು ಅರುಣ್ ಸಾಗರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಡಾಕ್ಟರ್ ಸಿ ವೀರಣ್ಣ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಬಿ ವಿ ಕಾರಂತ್ ಮತ್ತು ನವನೀತ್ ಶ್ಯಾಮ್.

0: ಇರುವ ನರಸರಾಜ ಒಡೆಯರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಒಲಿದು ಪ್ರತ್ಯಕ್ಷಳಾಗಿ ವೈರ್ಯರುಂಡ ಚಂಡಾಡಲು ಮಹಾನರಸಿಂಹ ಎಂಬ ಕತ್ತಿಯನ್ನ ದಯಪಾಲಿಸಿದ್ಲಂತೆ. ಅದು ರಣಧೀರ ಕಂಠೀರವರನ್ನು ಬಿಟ್ಟು ಉಳಿದವರಿಗೆ ಅಗೋಚರವಂತೆ.
1: ಓ ಆಮೇಲೆ

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸುತ್ತ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಇಂದು ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಅವರ ಜನ್ಮದಿನ. ನಮ್ಮ ಭಾರತದ ಯಶಸ್ವಿ ಬ್ಯಾಡ್ಮಿಂಟನ್ ಆಟಗಾರ್ತಿಯಲ್ಲಿ ಒಬ್ಬರು. ತಮ್ಮ ಕಠಿಣ ಶ್ರಮ, ಶಿಸ್ತು ಮತ್ತು ಅದ್ಭುತ ಆಟದ ಮೂಲಕ ವಿಶ್ವದಾದ್ಯಂತ ಭಾರತದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದಂಥ ಪಿವಿ ಸಿಂಧು ಅವರ ಜನ್ಮದಿನ. ಜುಲೈ 5, 1995 ಹೈದರಾಬಾದ್ನಲ್ಲಿ ಜನಿಸಿದಂಥ ಸಿಂಧು ಅವರು ಬಲಗೈ ಬ್ಯಾಡ್ಮಿಂಟನ್ ಆಟಗಾರ್ತಿ.

ಶುಭಮಂಗಳ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಪಿವಿ ಸಿಂಧು ಅವರು ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರರಾಗಿದ್ದ ಪಿ ವಿ ರಮಣ ಮತ್ತು ಪಿ ವಿಜಯ್ ಅವರ ಪುತ್ರಿ. ಬಾಲ್ಯದಿಂದಲೇ ಬ್ಯಾಡ್ಮಿಂಟನ್ ಬಗ್ಗೆ ಆಸಕ್ತಿ ಹೊಂದಿದಂಥ ಪಿ ವಿ ಸಿಂಧು ಅವರು ಖ್ಯಾತ ಕೋಚ್ ಪುಲೇಲ ಗೋಪಿಚಂದ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ್ತಿಯಾಗಿ ಬೆಳೆದರು. 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದು ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ರು ಪಿ ವಿ ಸಿಂಧು ಅವರು. ಚಿನ್ನಾರಿ ಮುತ್ತ ಚಿತ್ರಕ್ಕಾಗಿ ಬೇಬಿ ರೇಖಾ ಮತ್ತು ಸಂಗೀತ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿ ಅಶ್ವಥ್.

0: ಬಾಲ ಬಿಸಿ ಗಾಳಿ ಇಲಿಸಿ ಸುತ್ತಮುತ್ತ ತಿರುವುತ್ತ ಕತ್ತ ಬಂತು ಬಂತು ಬಂತು ಬಂತು ಬಂತು ಬಂತು ಬಂಗಾರ ಕಂದ.
1: ಇಂದು ಜನ್ಮದಿನ ಆಚರಿಸಿಕೊಳ್ತಿರುವಂತಹ ಬ್ಯಾಡ್ಮಿಂಟನ್ ಆಟಗಾರ್ತಿ

ವಿ ಸಿಂಧು ಅವರು 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದರು. ನಂತರ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಕೂಡ ಗೆದ್ದಿದ್ದರು. 2019ರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಹಲವು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿಗಳಲ್ಲಿ ಅನೇಕ ಪಂದ್ಯಗಳಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ ಪಿವಿ ಸಿಂಧು ಅವರು. ಪಿ ಕಾಳಿಂಗರಾವ್ ಅವರು ಹಾಡಿರುವ ತುಂಬಿದ ಕೊಡ ಚಿತ್ರದ ಗೀತೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಹಲವಾರು ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕವನ್ನು ಪಡೆದಿರುವಂಥ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರು 2013 ಅರ್ಜುನ ಪ್ರಶಸ್ತಿ, 2015 ಪದ್ಮಶ್ರೀ ಪ್ರಶಸ್ತಿ, 2016 ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿ, ಖೇಲ್ ರತ್ನ ಪ್ರಶಸ್ತಿಯ ಜೊತೆಗೆ 2020 ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡರು. ಈ ಒಂದು ಸಾಧನೆಯಿಂದ ಪಿ ವಿ ಸಿಂಧು ಅವರು ಚಪ್ಪಾಳೆ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಪಿ ಪಟ್ನಾಯಕ್.

ನಾಂದಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಬೆಂಗಳೂರು ಲತಾ ಹಾಡಿರುವ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಪಿ ವಿ ಸಿಂಧು ಅವರು ಭಾರತದ ಅತ್ಯಂತ ಯಶಸ್ವಿ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿಯರಲ್ಲಿ ಒಬ್ಬರು. ಒಲಿಂಪಿಕ್ಸ್ನಲ್ಲಿ 2 ವೈಯಕ್ತಿಕ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಅವರ ಸಾಧನೆಗಳು ಲಕ್ಷಾಂತರ ಯುವಕರಿಗೆ, ವಿಶೇಷವಾಗಿ ಯುವತಿಯರಿಗೆ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಪ್ರೇರಣೆಯಾಗಿದೆ. ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂಬುದಕ್ಕೆ ಪಿ ವಿ ಸಿಂಧು ಅವರ ಜೀವನವೇ ಅತ್ಯುತ್ತಮ ಉದಾಹರಣೆಯಾಗಿದೆ.

Euro. ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕಿಶೋರ್ ಕುಮಾರ್ ಹಾಡಿರುವ ಮುಖಂದರ್ ಕ ಸಿಕಂದರ್ ಚಿತ್ರದ ಗೀತೆ. ಪ್ರಕಾಶ್ ಮೆಹರಾ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಕಲ್ಯಾಣ್ ಜಿ ಆನಂದ್ ಜಿ.

ಸಾಜನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣಿ ಮತ್ತು ಅಲ್ಕಾ ಯಜ್ಞಿಕ್ ಹಾಡಿರುವ ಗೀತೆ, ಸಮೀರ್ ಅವರ ಸಾಹಿತ್ಯ ಸ್ವರಕಲ್ಪನೆ ನದೀಮ್ ಶ್ರವಣ್ ಅವರಿಂದ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್ ಹಾಡಿರುವ ಕಯಾಮತ್ ಸೆ ಕಯಾಮತ್ ತಕ್ ಚಿತ್ರದ ಗೀತೆ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆನಂದ್ ಮಿಲಿಂದ್.

ಕುರ್ಬಾನಿ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಅನ್ವರ್ ಅಜೀಜ್ ಹಾಡಿರುವ ಗೀತೆ. ಇಂದಿವರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಕಲ್ಯಾಣ್ಜಿ ಆನಂದ್ಜಿ.

ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಪೋಸ್ಟ್ ಬಾಕ್ಸ್ ನಂಬರ್ 111. ಇನ್ನು ದೆಹಲಿ ಕೇಂದ್ರ ಸಹ ಪ್ರಸಾರದಲ್ಲಿ ಕೇಳಿ ಪೋಸ್ಟ್ ಬಾಕ್ಸ್ ನಂಬರ್ 111.

0: News headlines for this hour. Prime Minister Narendra Modi launches next phase of regional air connectivity scheme Vikasit Uran to give fillip to air travel in Tier 2 and Tier 3 cities. Government hikes onion procurement price for price stabilization buffer by 13% to 2,125 rupees per quintal to boost farmer income.
1: ರಾಷ್ಟ್ರೀಯ ಹೆದ್ದಾರಿ ಅಧೀನಕ್ಕೆ ಒಳಪಡಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ದ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.
2: ಕೂತನೂರು, ಮಣಗನಹಳ್ಳಿ ಅಂಡ್ ವಿಜಯಪುರ. ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜಾಯ್ನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ಥ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟ್ ಅಂಡ್ ಅಸೋಸಿಯೇಟೆಡ್ ರಾಕ್ಸ್. ಮಾನೋಜೈಟ್ ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರುವಂತ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿರೋದು 2.85 ಸ್ಕ್ವೇರ್ ಕಿಲೋಮೀಟರ್, ಅರೌಂಡ್ 750 acres. ಅದರಲ್ಲಿ ಕೋರ್ ಮಿನರಲೈಸ್ಡ್ ಜೋನ್ ಬಂದು ಅರೌಂಡ್ 20 acres ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ. ಇದು
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ

0: ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷಾ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತು ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷಾ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೆಯೇ ಪ್ರಸ್ತುತ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ. ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
0: ಥ್ಯಾಂಕ್ ಯು ವರ್ಷಾ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ ಕಾರಣ ಏನು?
1: ನಮ್ಮ ಅಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರೋಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತ್, ನಾಗಾಭರಣ, ಇದಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದ್ವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ದ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದುವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡಿಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದುವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಾಫರ್, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ, ಅದೇ ಚರ್ಚೆಗಳು. ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು. ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ.
0: ಓಲ್ಡ್ ಸ್ಟೈಲ್ ಅಂಡ್ ಕಾಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
1: ಖಂಡಿತ ಖಂಡಿತ. ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು, ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ. ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು.
0: ಪೇರೆಂಟ್ಸ್ ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು.
1: ಖಂಡಿತ.
0: ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ, ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ?
1: ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದೊಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನೂ ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIIಗೆ ಹೋಗ್ಬೇಕು, ಅಂದ್ರೆ ಅಪ್ಪ FTIIಯಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗೆ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರಲಿಲ್ಲ. ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟು

0: ಅಲ್ಲಿ ರೆಬೆಲ್ ಮೋಡ್ ಅಲ್ಲಿ ಸರಿ ನನ್ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದು ಯಾವ್ದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜಲ್ಲಿದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ, ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, ಎಫ್ ಎಂ ರೈನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತು ಚೆನ್ನಾಗಾಡ್ತೀಯಾ, ನಿನ್ನ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕೆಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗ್ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದೇನೊಂದು ಒಂದ್ ವರ್ಷ ಕಳೆದ್ನಲ್ಲ, ಅದು ನನಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದೆ ಆರ್ ಜೆ ಆಗಿ, ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004 ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಷ್ಟಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳಬೇಕು, ರೇಡಿಯೋದಲ್ಲಿ ನಾವು ಬರಬೇಕು, ಅಥವಾ ಓ ಅರ್ಜಿ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು ಅರ್ಜಿ ಆಗ
1: ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ ಆರ್ಜೆಗಳಾಗಿ ಯಾರು ಬರ್ತಿದಾರೆ, ಅಥವಾ ಆರ್ಜೆಗಳಂತಲ್ಲ ರೇಡಿಯೋಗೆ ಸೇರುವಂತವ್ರದ್ದು ಕೂಡ ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, ಆರ್ಜೆಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು. ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು, ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಚುರ್ ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ, ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಆಫ್ ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೇನು ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದ್ ನನ್ಗೆ ಯಾಕೆ, ಇದೇನು, ನಂದಿಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ. ಅದೆಲ್ಲ ಒಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೊಬೇಕು, ಮಾಡಬೇಕು, ಇದೊಂಚೂರು ನಮ್ಗೆ ಅವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಅಂದ್ರೂ ಯಾರನ್ನೋ ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವಾಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ, ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ, ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡಿಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ?
0: ಯಾವಾಗ್ಲೂ ಅದೇ, ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಗ್ಗೆ 7 ಅವ್ರ ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳ್, ನಾವು ಅಂತ ಹಂಗೆ ಹೇಳೋದು, ಮಲ್ಕೊಳ್ಳೋಷ್ಟೊತ್ತಿ ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ, ಓಕೆ. ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ, ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ನಾನು ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು, ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರೂ ಸಾಕು, ಇಷ್ಟು ಮಾಡಿದ್ರಾಯ್ತು, ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಅಂತ ಇರ್ತಾರೆ. ನಾನು ನಂದಲ್ದ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ, ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ, ಹೌದು, ಆದ್ರೆ ಅವ್ರು

0: ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದ ಡೇ ಯಾರು ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದು ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರ ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ, ಆದ್ರಿಂದ ನನಗೆ ಹಾಗಾಯ್ತು.
1: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
0: ಅದು ಇರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದ ಕೆಲವು ಗಂಡು, ನನ್ನ ಗಂಡ ಸ್ವಲ್ಪ ಹಾಗೆ ಇದ್ದಾನೆ ಪಾಪ, ಅವ್ನಿಗೆ ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು, ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ, ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ. ಸೊ ಅದು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲೇನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗಾಗ್ತಿದೆಯಲ್ಲ ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿದ್ದೆ.
1: ಈಗ ನಿಮ್ದು ಉದ್ಯೋಗವನ್ನ, ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
0: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮ್, ಇಂಗ್ಲಿಷ್ ಲಿಟ್ರೇಚರ್, ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗ್ಬೇಕು, ಸಮಾಜನ ಬದಲಾಯಿಸಬೇಕು ಅಂತ. 3 ವರ್ಷ ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು, ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳು ಇರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು, ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲ ಸಲ್ಲದೆ ಅವ್ರನ್ನ ಏನೋ ಹೈಪ್ ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ, ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು
1: ಕೊಂಡಿ
0: ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರಬೇಕು. ಅದು ನೀವು ಎಂಡ್ ಆಫ್ ದ ಡೇ
1: ಶುಡ್ ಬಿ ರೆಸ್ಪಾನ್ಸಿಬಲ್,
0: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ, ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವು ಏನು ಓದಿದ್ರು, ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂ ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ, ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವೊಬ್ರನ್ನ ನೋಡಿ ಇವ್ರು ಏನಪ್ಪ ಇವ್ರು ಅಂತ ಹೇಳುವಂತವರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ, ನೀವು ಟೆಲಿವಿಷನ್ಗೆ ಹೋಗ್ತೀರಾ ಹೋಗ್ಬಹುದು, ರೇಡಿಯೋ ಬರ್ತೀರಾ ಬರ್ಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ ಅದು ಆಗ್ಬಹುದು, ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗೊಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು, ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾ ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ, ನೀವು ಏನೇ ಓದಿದ್ರು. ಎಷ್ಟು ಜನ, ಸತ್ಯ ಹೇಳಬೇಕು ಅಂತಂದ್ರೆ, ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ, ನೀವು ಇದೇ ಓದಿರ್ಬೇಕು, ಇದರಿಂದನೇ ಇದಾಗಬೇಕು ಅಂತೇನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ಇನ್ನು ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಇದು ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ. ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
1: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ ನಾವು. ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದ್ ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು

0: ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಈದ್ ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು. ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ ಆಯ್ತಾ. ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗಿವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ ನಂಗೆ, ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ. ಇಲ್ಲ ಯಾವ್ದೋ ಒಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು.
1: ಓಕೆ,
0: ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಕೋರ್ಸ್ ತರನೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ದೇ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನಾ ಅಂತಂದ್ರೆ, ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕು ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸತಿ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಲಿ ಇರ್ಬೇಕೇ ಹೊರತು ಅದೇನು ನಾನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಕೇಳಲ್ಲ ಮಾಡಲ್ಲ. ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ, ಅವ್ರನ್ನ ರೇಡಿಯೋ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ, ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ, ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್, ಆತರ ಎಲ್ಲ ಹೇಳ್ಕೊಡ್ತೀರಿ?
0: ನಾನು ನನಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರ್ದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ್ದ ಹಾಗೆ, ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮ್ಗೆ, ನೀವೇನ್ ಬರ್ಕೊಂಡು ಇಡೀ ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ, ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜಿ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿರೈಟರ್ ಆಗೂ ಸೇರ್ಕೊಳ್ಬಹುದು, ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್.

0: ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು. ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ, ಅದಕ್ಕೆ ವಾಯ್ಸ್ ಚಂದ ಮಾಡಿ, ಅದಕ್ಕೂ ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ. ನೀವು ಯಾವ್ದಕ್ಕಾದ್ರೂ ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದ್ ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ ಏನಾದ್ರೂ ಕೊಡ್ತಿದ್ದ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದು ಏನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲ ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ತಿಂಕ್ ಈಗ ತುಂಬಾ ಇದ್ರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್ ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು, ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವೊಬ್ಬರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ, ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್?
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ?
0: ಹೌದು ಹೌದು.
1: ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ ಅಥವಾ ಎರಡು ಒಟ್ಟೊಟ್ಟಿಗೆ. ಹಾಗೆ
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ, ಸೊ ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಅ ಟೀಮ್ ಪ್ಲೇಯರ್, ಆಯ್ತಾ. ನನಗೆ ನಾನು ಅನ್ನೋದಕ್ಕಿಂತ ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದ್ ಒಳ್ಳೆ ಸಿನಿಮಾ ಮಾಡೋಣ ಅಥವಾ ಒಂದ್ ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು. ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದು ಬಿಡ್ತಿದ್ರು, ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ, ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ, ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ಗಳನ್ನ ನೋಡಿದಾಗ ಸರಿ ಇಲ್ಲ ಇದು ಹೀಗ್ ಮಾಡೋದಾ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳ್ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದೇ ರೇಡಿಯೋ ಬಂದ್ಮೇಲೆ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ.

0: ಸ್ಟೇಜ್ ಮೇಲೂ ಅಷ್ಟೇ. ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ. ಬಟ್
1: ವರ್ಷ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವೇನೇನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.
1: ನಮಸ್ಕಾರ. ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 12:30.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
5: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
4: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
5: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
4: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
5: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
4: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
5: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
4: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
5: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
7: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
8: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿಎನ್. ಅವರು ಡರ್ಮೆಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಚರ್ಮ ತಜ್ಞರು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಇದರಿಂದ ಆಗುವಂತಹ ಪರಿಣಾಮಗಳು, ಇದರ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ
3: ಡಾಕ್ಟ್ರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದ್ರೆ ಟ್ಯಾಟೂ ಅಥವಾ ಹಚ್ಚೆ. ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು ಎರಡು ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ. ಈ ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ, ಇದು ಹೇಗೆ? ಇದು
4: ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರ್ಬೋದು. ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂಥದ್ದು ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು ಮುಖದಲ್ಲಿ ಬಿಂದಿಯ ಜಾಗಕ್ಕೆ, ಕೈಯಲ್ಲಿ ದೇವರ ಚಿತ್ರವ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು. ಆದರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ, ಮತ್ತು ಕಲರಲ್ಲಿ ವೇರಿಯೇಷನ್ ಬಂದಿದೆ, ಕಪ್ಪು ಹೋಗಿ ನೀಲಿ ಆಯಿತು, ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರಲಿಕ್ಕೆ ಶುರುವಾಯಿತು, ಇಡೀ ಮೈಯಲ್ಲಿ ಅಂಗಿ ಆಗಿರುವ ಚಿತ್ರಗಳು ಬರಲಿಕ್ಕೆ ಶುರುವಾಗಿದೆ. ಸೊ ಹಾಕುವಂಥ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ. ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕೂತ್ಕೊಂಡು ಹಚ್ಚೆ ಹಾಕೋದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ, ಹಚ್ಚೆ ಹಾಕೋರೇ ಇದ್ದಾರೆ, ಅದು ಪ್ರೊಫೆಷ್ನಲ್ ಆಗಿ ಮಾಡುವಂಥ ಪದ್ಧತಿ ಬರ್ತಾ ಇದೆ ಈಗ.
3: ಈ ಟ್ಯಾಟೂ ಅಥವಾ ಹಚ್ಚೆ ಹಾಕೋದ್ರಲ್ಲಿ ಅವರು ಮಾಡ್ತಾ ಇರುವಂತಹ ವಿಷಯಗಳು ಏನು, ಅದು ನಮ್ಮ ಚರ್ಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ?
4: ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂತಹ ಒಂದು ವಸ್ತುಗಳನ್ನು ತಗೊಳ್ತಾರೆ, ಪೌಡರ್ ಇರ್ಬೋದು, ಪೇಸ್ಟ್ ಇರ್ಬೋದು, ಯಾವುದೇ ಕಲರ್. ಮೊದಲು ಬರೀ ಮಸಿ ಹಾಕ್ತಿದ್ರು, ಅದು ಕಪ್ಪು ಕಲರ್ ಆಗಿ ಕೊಡ್ತಿತ್ತು. ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು. ಈಗ ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಕ್ಯಾಡಮಿಯಂ ಅಂತ ಮೆಟಲ್ಸ್ ಇಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ. ಸೊ ಆ ಪೇಸ್ಟನ್ನು ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಹೊಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳಿಸುವಂಥದ್ದು. ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರಲ್ಲಿ ಕೂರಿಸಬೇಕಾಗ್ತದೆ. ಅದರಿಂದಾಗಿ ಚರ್ಮ, ನಮ್ಮ ಹೊಸ ಚರ್ಮ ಬರುವ ಅದು ಉದುರಿ ಹೋಗಬಾರ್ದು, ಹಾಗೆ ಒಳಗೆ ಸಿಂಕ್ಸ್ ಆಗಬಾರ್ದು, ಅಂದರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗಬಾರ್ದು. ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನು ನಿಲ್ಲಿಸುವಂಥದ್ದು. ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂಥದ್ದು. ಬಟ್ ನಮಗೆ ಹೆಚ್ಚಾಗಿ ಆದಿತ್ಯವರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ, ಒಂದು ಧೂಳಿರುವಂಥ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡಲ್ಲಿ ತುಂಬ ಜನ ಉಗುಳುವಂಥದ್ದು ನಾವು ನೋಡ್ತೇವೆ. ಆ ಉಗುಳಿದ ವಸ್ತು ಅಲ್ಲಿ ಒಣಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ, ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್, ಟಿ ಬಿ ಪೇಷಂಟ್ಸಿಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ.
3: ಈಗ ಈ ಕೆಮಿಕಲ್ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂಥದ್ದುಂಟ?
4: ಕೆಮಿಕಲ್ನಿಂದಾಗಿ ಚರ್ಮಕ್ಕೆ ಅಲರ್ಜಿ ರಿಯಾಕ್ಷನ್ ಬರ್ತದೆ, ಮತ್ತು ಇಡೀ ಮೈಯಲ್ಲಿ ಹಚ್ಚಿದರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರ್ಬೋದು. ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರ್ಬೋದು, ಲಿವರಿನ ಮೇಲೆ ಪರಿಣಾಮ ಬರ್ಬೋದು, ಮತ್ತು ಈ ಹಚ್ಚಿದಂಥ ಕಲರ್ ಇರುವಂಥ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ, ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ, ಬ್ಲಡ್ ಸ್ಟ್ರೀಮಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರ್ಬೋದು.
3: ನಾವು ಚುಚ್ಚಿದಾಗ ಯಾವಾಗಲೂ ಕೂಡ ಆ ಪದರದಲ್ಲೇ ನಿಲ್ತದ ಅಥವಾ ಅದು ಒಳಗೆ ಅಥವಾ ಹೊರಗೆ ಬರುವಂಥ ಚಾನ್ಸ್ಗಳು ಉಂಟಾದರೆ
4: ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಸ್ವಲ್ಪ ಜಾಸ್ತಿ ಒಳಗೆ ಹೋದರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ, ತುಂಬ ಮೇಲೆ ಹಾಕಿದರೆ ಅದು ಚರ್ಮದೊಟ್ಟಿಗೆ ಹೊರಗೆ ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬೋದು. ಸೊ ಆ ಕಲರ್ ವೇರಿಯೇಷನ್ ಬರ್ಬೋದು.
3: ಈಗ ಇದರಲ್ಲಿ ಅಲರ್ಜಿ ಆಗುವಂಥ ಚಾನ್ಸ್ಗಳು ಉಂಟಾ?
4: ಅಲರ್ಜಿ ಆಗೋದು ತುಂಬ ಜನರಿಗೆ ಇರ್ತದೆ. ಅದಕ್ಕೆ ಕಲರ್ ಅಲರ್ಜಿ ಬರುವಂಥದ್ದು ಅಥವಾ ಕೆಮಿಕಲ್ಗೆ ಅಲರ್ಜಿ ಬರ್ಬೋದು, ಕಜ್ಜುಗಳಾಗ್ಬೋದು, ಅಲ್ಲಿ ತುರಿಕೆ ಬಂದು ಒಣಗದಂಥ ಗಾಯಗಳು ಬರ್ಬೋದು, ಇನ್ಫೆಕ್ಷನ್ಸ್ ಆಗ್ಬೋದು.
3: ಈ ಹಚ್ಚೆಯನ್ನು ಹಾಕ್ಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ? ಹೇಗೆ?
4: ಈಗ ಹೆಚ್ಚಾಗಿ ನೀವು ನೋಡಿದರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟೂ ಆರ್ಟಿಸ್ಟ್ ಅಂತೇಳಿ ಮಾಡುವಂಥದ್ದು ಅಥವಾ ನಾರ್ಮಲ್ ಟ್ಯಾಟೂ, ಈಗ ವಂಶ ಪಾರಂಪರ್ಯವಾಗಿ ಅವರ ತಂದೆಯ ಕರೆದ ಕಸುಬು ಟೈಪ್ ಆ ಥರ ಮಾಡಿರ್ಲಿಕ್ಕೂ ಸಾಕು, ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು. ನಿಮಗೆ ಹಾಸ್ಪಿಟ್ಲಲ್ಲಿ ಮಾಡುವಂಥದ್ದು ಕಡಿಮೆ, ಮಜದಾಗೆ ಕಾಣುವಂಥದ್ದು ಮಾಡಲಿಕ್ಕೆ

0: ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ರು. ಆದರೆ ಈಗ ಏನಾಗ್ತದಂದ್ರೆ ಟ್ಯಾಟೂ ಅಥವಾ ಹಚ್ಚೆ ಹಾಕಿಸುವಾಗ ಹಾಕ್ಬೇಕಂತ ಅನಿಸ್ತದೆ, ಆದರೆ 6 ತಿಂಗಳಾಗುವಾಗ ನಮ್ಮ ಮನಸ್ಸು ಬದಲಾಗ್ಬೋದು, ಆವಾಗ ವಾಪಸ್ ತೆಗಿಬೇಕಂತ ಹೇಳೋ ಮನಸ್ಸಾಗ್ತದೆ, ಆವಾಗ ಸಮಸ್ಯೆ ಶುರುವಾಗೋದು.
1: ಈ ಟ್ಯಾಟು ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನು ಹಾಕುವಂತಹ ಒಂದು ವಸ್ತು, ನೀಡಲ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದೋ ಹೇಗೆ?
0: ಹೌದು, ಈಗ HIV ಹೆಪಟೈಟಿಸ್ ಬಿ ಇರುವಂತಹ ಕಾಲದಲ್ಲಿ ಸೂಜಿಯನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರದು. ಸೊ ಸ್ಟೆರಿಲೈಸ್ಡ್ ನೀಡಲ್ಸ್, ಅದು ಇಂಜೆಕ್ಷನ್ಗೆ ಚುಚ್ಚುಮದ್ದಿಗೆ ಆದ್ರಿರಲಿ ಅಥವಾ ಹಚ್ಚೆ ಹಾಕ್ಲಿಕ್ಕೆ ಇರಲಿ, ನೀಡಲ್ ಸ್ಟೆರಿಲೈಸೇಷನ್ ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ದರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ.
1: ಸಾಮಾನ್ಯವಾಗಿ ಹಚ್ಚೆ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ ಹೇಗೆ?
0: ಅದಕ್ಕೆ ಗೈಡ್ಲೈನ್ಸ್ ಅಂತೇಳಿ ಇರ್ಲಿಕ್ಕಿಲ್ಲ, ಫಾಲೋ ಮಾಡಬಹುದು ಮಾಡದಿರಬಹುದು, ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತೇಳಿ ಹಾಗೆ ಇಲ್ಲ. ಅದು ಅವರವರಿಗೆ ಇಷ್ಟ ಆದ್ರೆ ಮಾಡ್ಲಿಕ್ಕೂ ಸಾಕು, ಮಾಡ್ಲೇಬೇಕು, ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು.
1: ಅದು ಸರಿ. ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೆ ಏನಾದ್ರೂ ವಿದ್ಯೆಗಳು, ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಂಟಾ?
0: ಸಣ್ಣದಿಗೆ ಒಂದು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ನಷ್ಟು ದೊಡ್ಡ ಟ್ಯಾಟೂ ಆದರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡ್ಬೋದು. ಆದರೆ ಅದಕ್ಕಿಂತ ದೊಡ್ಡದಾದರೆ ಈಗ 5 ಸೆಂಟಿಮೀಟರ್, 10 ಸೆಂಟಿಮೀಟರ್, ಒಂದು ಟೀ ಶರ್ಟ್ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ದರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ, ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ. ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮೂನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟೂವನ್ನು ವೇಪೊರೈಸ್ ಮಾಡಬಹುದು, ಅಂದರೆ ಅದು ಬ್ಲಾಸ್ಟ್ ಆದಾಗೆ.
1: ಈ ಟ್ಯಾಟೂ ತೆಗೆಯುವಂಥ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು, ಅದನ್ನು ಮಾಡಲಿಕ್ಕೆ ಮೆಥಡ್ಗಳು ಅಂತ ಏನಾದರೂ ಉಂಟಾ ಹೇಗೆ?
0: ಹೆಚ್ಚಾಗಿ ಯೂಸ್ ಮಾಡೋದು ಎನ್ಡಿಯಾಗ್ ಲೇಸರ್ ಅಂತೇಳಿ. ಎನ್ಡಿಯಾಗ್ ಲೇಸರಲ್ಲಿ 2 ಅಥವಾ 3 ವಾರಕ್ಕೆ ಒಂದು ಸಲದಾಗೆ ಚಿಕಿತ್ಸೆ ಮಾಡಿದರೆ ಒಂದು 8-10 ಸಲ ಬೇಕಾಗ್ಬೋದು, ಮಾಡಲಿಕ್ಕೆ ಒಂದು 5-10 ನಿಮಿಷ 15 ನಿಮಿಷ ಹಿಡಿಬೋದು. ಆದರೆ 2-3 ವಾರಕ್ಕೆ ಒಂದು ಸಲದಾಗೆ ಒಂದು 8-10 ಸಲ ಬೇಕಾಗ್ಬೋದು, ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಅದು ಎಷ್ಟು ಕಲರ್ ಇದೆ, ಎಷ್ಟು ಡೆಪ್ತಲ್ಲಿದೆ, ಎಷ್ಟು ಆಳದಿಲ್ಲ ಅಂತದ ಮೇಲೆ ವ್ಯತ್ಯಾಸ ಆಗ್ಬೋದು. ಅಥವಾ ಕಲರ್, ಈಗ ಕೆಲವು ಕಲರನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರಿಗೆ ವರ್ಕ್ ಆಗೋದಿಲ್ಲ, ಹಳದಿ ಕೆಂಪು ಅದು ವರ್ಕ್ ಆಗದೆ ಇರ್ಬೋದು. ಮಸಿಯಾಗೆ ಹಾಗೆ ಒಂದು ಹಾಕುವಂಥ ಮಚ್ಚೆಗಳು ಹಚ್ಚೆಗಳು ತೆಗಿಲಿಕ್ಕೆ ಸುಲಭ.
1: ಆ ಸಮಯದಲ್ಲಿ ಅವರಿಗೆ ಈ ಥರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಏನಾದರೂ ಕೂಡ ಬೇರೆ ಎಫೆಕ್ಟ್ ಆಗುವಂಥ ಚಾನ್ಸ್ಗಳು ಉಂಟಾ?
0: ಆಗ್ತದೆ, ಸ್ವಲ್ಪ ಕೆಂಪಾಗ್ಬೋದು, ಸ್ವಲ್ಪ ತುರಿಸಿದಾಗ ಆಗ್ತದೆ. ಆ ಟ್ರೀಟ್ಮೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ, ಬಿಸಿಲಿಗೆ ಹೋದರೆ ಸ್ವಲ್ಪ ಇರಿಟೇಷನ್ ಆಗ್ಬೋದು. ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬೋದು.
1: ಈಗ ಈ 7-8 ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ?
0: ಮೊದಲಿನ ಹಾಗೆ ಎಲ್ಲರಿಗೆ ಬರುವುದಿಲ್ಲ, ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ, ಅಂದರೆ ಎಂಟಿ ನೆಗೆಟಿವ್ ಇಮೇಜ್ನಾಗೆ ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ, ಚಿತ್ರ ಹೋಗಿರ್ತದೆ, ಆ ಥರ ಪರಿಸ್ಥಿತಿ ಬರ್ತದೆ. ಸೊ ಎಲ್ಲರಿಗೆ 100% ಮೊದಲಿನ ಚರ್ಮ ಕೊಡಲಿಕ್ಕೆ ಕಷ್ಟ ಉಂಟು. ಅದರಿಂದಾಗಿ ಹಾಕೋದು ಭಾರಿ ಸುಲಭ, 1 ಗಂಟೆ 1 ಗಂಟೆಯಲ್ಲಿ ಮುಗಿತದೆ. ಅದರ ನಂತರ ತೆಗೆಯುವಂಥದ್ದು ಅದರಿಂದ ತುಂಬ ಕಷ್ಟದ ಕೆಲಸ.
1: ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಆ ಥರದ ಒಂದು ಟೆಂಪ್ಟೇಷನ್ಗಳು
0: ಇದೆ. ಆದರೆ ಏನಾಗ್ತಂದ್ರೆ ಈಗ ಒಂದು ಹಚ್ಚೆ 5 ಸೆಂಟಿಮೀಟರ್ನ ಒಂದು ಹಚ್ಚೆ ಹಾಕಿದ್ದಾರೆ, ಯಾವುದೊಂದು ಹೆಸರು ಅಥವಾ ಎಂತ ರೆಪ್ರೆಸೆಂಟೇಷನ್ ಇರುವಂಥದ್ದು, ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದರೆ ಅದನ್ನು ಕವರ್ ಮಾಡಲಿಕ್ಕೆ ಇನ್ನೊಂದು ಹಚ್ಚೆ ಹಾಕ್ತಾರೆ.
1: ಹಾಗಿದ್ರೆ ಹಚ್ಚೆ ಹಾಕಿಸುವಾಗ ಗಮನಿಸಬೇಕಾದಂಥ ವಿಷಯಗಳೇನು?
0: ಹಚ್ಚೆ ಹಾಕುವಾಗ ಒಂದು, ನಾವು ಎಲ್ಲಿ ಹಚ್ಚೆ ಹಾಕಿಸ್ತೇವೆ, ಎನ್ವೈರನ್ಮೆಂಟ್ ಕ್ಲೀನ್ ಇದೆಯಾ ಇಲ್ವಾ. ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ, ಸೂಜಿಯಲ್ಲಿ ಮಾಡುವಂಥ ವಿಧಾನ ಆದ ಕಾರಣ ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರಾ, ಸ್ಟೆರಿಲೈಸ್ಡ್ ಸೂಜಿಯ, ಮತ್ತೆ ಚರ್ಮ ಕ್ಲೀನಾಗಿ ಮಾಡ್ತಾ ಇದ್ದಾರಾ, ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದಾ, ಅದರ ಮೇಲೆ ಚುಚ್ಚುತ್ತಾ ಇರೋದಾ, ಮತ್ತೆ ಆಫ್ಟರ್ ಕೇರ್ ಅದರ ನಂತರ ಏನು ಕೇರ್ ಮಾಡಬೇಕಾದ್ದು ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಹೆಚ್ಚು ಕಲರನ್ನು ಚಿತ್ರ ಬರೆಸಲಿಕ್ಕೆ ಹೋದರೆ ಹಳದಿ ನೀಲಿ ಅರಿಶಿನ ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬ ಕಷ್ಟ.
1: ಹಾಕಿಸ್ಬೇಕು ಅಂತ ಹೇಳಿದ್ರೆ 100 ಸಲ ಯೋಚನೆ
0: ಮಾಡಲೇಬೇಕು.
1: ಈ ಹಚ್ಚೆಯ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಹೇರ್ ಡೈ, ತಲೆಗೂದಲನ್ನ ಕಪ್ಪು ಮಾಡುವಂತ ಒಂದು ವಿಧಾನ. ಈ ಹೇರ್ ಡೈ ಅನ್ನ ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂತದ್ದುಂಟು. ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿ ಆಗುವಂಥದ್ದು. ಈ ತಲೆಗೂದಲು ಬಿಳಿ ಆಗ್ಲಿಕ್ಕೆ ಏನ್ ಕಾರಣ?
0: ತಲೆಗೂದಲು ಬಿಳಿ ಆಗ್ಲಿಕ್ಕೆ ತುಂಬಾ ಕಾರಣ ಇದೆ. ವಂಶ ಪರಂಪರವಾಗಿ ತಲೆ ಕೂದಲು ಬಿಳಿ ಆಗಿರ್ಬೋದು. ಆದರೆ ಈಗ ನಾವು ನೋಡ್ತಾ ಇರೋದು ಏನಂದರೆ 10 ವರ್ಷದ ಮಕ್ಕಳಲ್ಲಿ 12 ವರ್ಷದ ಮಕ್ಕಳಲ್ಲಿ ತುಂಬ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ 40 ವರ್ಷದಲ್ಲಿ ಕೂದಲು ಬಿಳಿ ಆಗಿರ್ತದೆ, ಆದರೆ ಮಕ್ಕಳಿಗೆ 10 ವರ್ಷದಲ್ಲಿ 15 ವರ್ಷದ 20 ವರ್ಷದ ಒಳಗೆ ಬಿಳಿ ಆಗ್ತಾ ಉಂಟು. ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು, ಕ್ಯಾನೈಟಿಸ್ ಅಂತೇಳಿ. ಆದರೆ ಇದು

0: ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಅರ್ಲಿ ಏಜಿಂಗ್ ಅಂದ್ರೆ 20 ವರ್ಷದಲ್ಲೇ ನಾವು 40 ವರ್ಷದವರಾಗೆ. ಏಜಿಂಗ್ ಅಂತ ಹೇಳುವಂತ ಟರ್ಮಿನಾಲಜಿ ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್, ಅಂದ್ರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ. ಒಂದು ಮನುಷ್ಯನಿಗೆ 20 ವರ್ಷ ಆದ್ರೂ ಸಹ ಕೂದಲಿಗೆ 40 ವರ್ಷದ ಪ್ರಾಯದ ಲೆಕ್ಕ ಅದು ಬಿಳಿಯಾದ್ರೆ. ಸೊ ಏಜಿಂಗ್ ಅಂದ್ರೆ ಅರ್ಲಿ ಏಜಿಂಗ್. ಸೊ ಇದು ಲೈಫ್ ಸ್ಟೈಲ್ ಚೇಂಜ್ ಇಂದಲೇ ಬರುವುದು. ಹೆಚ್ಚಿನದ್ದು ಹೆಚ್ಚು ಹೆವಿ ಫುಡ್, ಅಂದ್ರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್, ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್, ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟು ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡೋದು, ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ರೆ ಕೆಲವು ಏಜಿಂಗ್ ಬೇಗ ಬರ್ತದೆ. ಎಕ್ಸಾಂಪಲ್, ಹಾಲಿದು ಪ್ರಾಡಕ್ಟ್ಸ್, ಎಸ್ಪೆಷಲಿ ಪನ್ನೀರು, ಚೀಸ್, ಮಯನೀಸ್, ಈ ತರ ಹಾಲಿಂದ ಮಾಡಿದಂತ ವಸ್ತುಗಳು, ಶುಗರ್ ಸಹ, ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡೋದು, ಮತ್ತೆ ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗ ಈ ಇಂಬ್ಯಾಲೆನ್ಸಿಂದಾಗಿ ಕೂದಲು ಬಿಳಿ ಆಗ್ಬೋದು. ಇನ್ ಅಡಿಷನ್ ಟು ಅದು, ಈ ವಂಶ ಪಾರಂಪರ್ಯರು ಇರುವಂತದ್ದು ಬ್ಲಡ್ ಅಲ್ಲಿ ಇರ್ತದೆ ಆಲ್ರೆಡಿ.
1: ಕೂದಲನ್ನ ಕಪ್ಪಾಗಿ ಬರುವಂತಹ ಕಲರ್ ಬರಲಿಕ್ಕೆ ಕಾರಣ ಏನು? ಆಕ್ಚುಲಿ
0: ನಾರ್ಮಲಿ ನಮ್ಮ ಮೈಗೆ, ಚರ್ಮಕ್ಕೆ ಹೇಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಹೇಗೆ ನಮ್ಗೆ ಚರ್ಮಕ್ಕೆ ಕಲರ್ ಕೊಡ್ತದ, ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ. ಸೊ ಕೂದಲಿನ ಬುಡ ಕೂದಲನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ. ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ, ನಮ್ಗೆ ಅದನ್ನ ಬಿಸಿಲಿಂದ ಕವರ್ ಮಾಡುವಂಥದ್ದು. ಕಪ್ಪು ಕಲರ್ ಕೂದಲಲ್ಲಿದ್ದರೆ ಹೆಲ್ತಿ ಅಂತೇಳಿ ನಮಗೆ ಪರ್ಸೆಪ್ಷನ್, ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಆಂಟಿ ಆಕ್ಸಿಡೆಂಟ್ ಆಗಿ. ಮೆಲನಿನ್ನ ಕೆಲಸ ಅದು.
1: ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತೇವೆ, ಅದನ್ನು ಕಪ್ಪು ಮಾಡಬೇಕು ಅಂತ. ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ, ಮುಖ್ಯವಾಗಿ ಡೈ. ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂಥದ್ದು ಅದು ಏನದು?
0: ಡೈ ಅಂತ ಹೇಳಿದ್ರೆ ಒಂದು ಟೈಪ್ ಕಲರ್, ಕೂದಲಿಗೆ ಹಾಕುವಂತ ಈ ಕಲರ್ಗಳು, ಕಲರ್ ಕೊಡುವಂತ ವಸ್ತುಗಳು ಹೆಚ್ಚಾಗಿ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಾ ಮದರಂಗಿ ಅಂತ ಹೇಳಿ ನಮ್ಮ ಊರಿನಲ್ಲಿ ಹೇಳುವಂಥದ್ದು, ಮದರಂಗಿ ಸೊಪ್ಪು, ಮೆಹಂದಿ, ನಮ್ಮ ಹಿತ್ತಲಲ್ಲಿ ಇರುವಂತ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು. ಆದ್ರೆ ಇದರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಹುಡಿ ಮಾಡಿ ಪೇಸ್ಟ್ ಮಾಡಿ 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅಷ್ಟು ಸಮಯ ಯಾರತ್ರೂ ಇಲ್ಲ. ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ, ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಕೆಮಿಕಲ್ ಬೇಸ್ಡ್ ಹೇರ್ ಡೈಯಲ್ಲಿ ಉಪಯೋಗ ಏನಂತ ಹೇಳಿದ್ರೆ, ಕೂದಲ ಕಲರ್ ತಕ್ಷಣ ಬರ್ತದೆ 10 ನಿಮಿಷದಲ್ಲಿ, ಕಾಯುವ ಸಮಯ ಬರೀ 10 ನಿಮಿಷ. ಮತ್ತೆ ಅದು ಪರ್ಮನೆಂಟ್ ಹೇರ್ ಡೈ. ಪರ್ಮನೆಂಟ್ ಹೇರ್ ಡೈ ಅಂದ್ರೆ ನಮಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗಿ ಬ್ರೂಮ್ ಸ್ಟಿಕ್ಕಿನಾಗಿರ್ತದೆ, ಅದರಲ್ಲಿ ತುಂಬಾ ಫೈಬರ್ಸ್ ಇರ್ತದೆ. ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ, ಯಾವುದು ಈ ಪರ್ಮನೆಂಟ್ ಹೇರ್ ಡೈ. ಆದ್ರೆ ಮೆಹಂದಿ ಅದರ ಮೇಲೆ ಕೋಟ್ ಮಾಡ್ತದೆ, ಅದರ ಕೂದಲಿನ ಒಳಗೆ ಹೋಗುದಿಲ್ಲ. ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗಲೂ ಸ್ಮೂತ್ ಆಗಿರ್ತದೆ, ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ, ಯಾಕಂದ್ರೆ ಅದು ಕೂದಲಿನ ಒಳಗೆ ಹೋಗುವಂತದ್ದು.
1: ಈಗ ಈ ಹೇರ್ ಡೈ ಇಂದಾಗಿ ಏನಾದರೂ ತೊಂದರೆಗಳುಂಟ?
0: ಹೇರ್ ಡೈಯಲ್ಲಿ ಹೆಚ್ಚಾಗಿ ಬರುವಂತ ಸಮಸ್ಯೆ ಅಲರ್ಜಿ. ಹೆಚ್ಚಿನವರಿಗೆ ಬರದೇ ಇರ್ಬೋದು, ಆದ್ರೆ ಒಂದ್ಸಲ ಬಂದ್ರೆ ಮತ್ತೆ ಹಾಕ್ಲಿಕ್ಕೆ ಕಷ್ಟ. ಹಚ್ಚಿದ ತಕ್ಷಣ ಒಂದು ಅಥವಾ 2 ದಿವಸದಲ್ಲಿ ತಲೆಯೆಲ್ಲ ಹುಣ್ಣಾಗಿ ನೀರ್ ಬರುವಂತದ್ದು, ಚರ್ಮ ಸ್ವೆಲ್ಲಿಂಗ್ ಬರ್ತದೆ, ಚರ್ಮದಲ್ಲಿ ಊತ ಆಗ್ತದೆ. ಆ ಊತವೇ ಕಣ್ಣಿನ ಹತ್ರ ರೆಪ್ಪೆಯವರೆಗೆ ಬಂದು ಅದು ಕಣ್ಣು ಊದಿಕೊಳ್ಬಹುದು, ಮುಖ ಊದಿಕೊಳ್ಬಹುದು, ಮತ್ತೆ ಜ್ವರ ಸಹ ಬರಬಹುದು.
1: ಇದಕ್ಕೆ ಏನಾದರೂ ಕೂಡ ಅಲರ್ಜಿಗಳಿಗೆ ಏನಾದರೂ ಪರಿಹಾರ ಅಂತ ಉಂಟಾ?
0: ಒಂದನೇದು ಹೇರ್ ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ. ಔಷಧಿ ತಿಂದು ಈಗ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದ್ರೆ ಮಾತ್ರ ಎಲ್ಲರಿಗೂ ಸಿಗುವಂತದ್ದೇ. ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋರು ತುಂಬಾ ಮಂದಿ ಇದ್ದಾರೆ. ಆದ್ರೆ ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೇದಲ್ಲ. ಯಾಕಂದ್ರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ, ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ. ಕಪ್ಪು ಕಲರಿಗೆ ಇವತ್ತು ಅಲರ್ಜಿ, ನಾಳೆ ಆಹಾರದಲ್ಲಿ ಕೆಂಪು ಕಲರು, ಅರಿಶಿನ ಕಲರು, ಬೇರೆ ಕಲರ್ಗಳಿಗೆ ಅಲರ್ಜಿ ಶುರು ಆಗ್ಬಹುದು.
1: ಓಹೋ, ಇದು ಕಲರಿಗೆ ಬರುವ ಅಲರ್ಜಿಯಾ?
0: ಕಲರಿಗೆ ಬರುವ ಅಲರ್ಜಿ.
1: ಅಂದ್ರೆ ಆ ಕೆಮಿಕಲ್ಗೆ ಅಂತ ಅಲ್ಲ,
0: ಕೆಮಿಕಲ್ ಇಸ್ ಎ ಕಲರ್. ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್, ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ಗಳು ಇರ್ತಾರೆ, ಅದರ ಬೇರೆ ಕಲರು, ಕೆಂಪು ಕಲರು ಆಹಾರದಲ್ಲಿರುವಂತದ್ದು. ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರು, ಕ್ಷೀರದಲ್ಲಿ ಹಳದಿ ಕಲರು, ಅವೆಲ್ಲ ಕೆಮಿಕಲಿ ದೇ ಆರ್ ರಿಲೇಟೆಡ್. ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು.
1: ಓ, ಈ ಫುಡ್ ಐಟಮ್ಸ್ ಅಲ್ಲೂ ಇದು ಅಲರ್ಜಿಯಾಗಿ ಮಾರ್ಪಡ್ತದೆ?
0: ಹೌದು, ರಿಯಾಕ್ಷನ್ ಅಂತೇಳಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ, ಈಗ ತುರಿಕೆ ಕಜ್ಜು ಏನಾದ್ರು ಇದ್ರೆ ಹಾಕೋದು ನಿಲ್ಲಿಸೋದು ಉತ್ತಮ.
1: ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಅಂತ ಹೇಳಿ ಏನಾದ್ರೂ ಉಂಟಾ ಅನ್ನುವಂಥದ್ದು?
0: ಹೇರ್ ಡೈಗೆ ಆಲ್ಟರ್ನೇಟಿವ್ ಆಗಿರೋದು ಇನ್ನೊಂದು ಹೇರ್ ಡೈ ಬರ್ತದೆ, ಅದು ಕೆಮಿಕಲ್ ಇದೆ, ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ. ಅದು ಬಿಟ್ರೆ ಮದರಿಂಗೆ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ.
1: ಹೇರ್ ಡೈ ಉಪಯೋಗಿಸುವುದರಿಂದಾಗಿ ನಮಗೆ ಬೇರೆ ಯಾವುದಾದ್ರೂ ಕಾಯಿಲೆಗಳು ಇರುವಂತದ್ದು ಒಳಗೆ ಬರುವಂತಹ ಚಾನ್ಸಸ್ಗಳು ಉಂಟಾ?
0: ಹೆಚ್ಚಾಗಿ ಇಲ್ಲ, ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಹೇಳ್ತಾರೆ.
1: ಬೇರೆ ಬೇರೆ ಕಲರ್ಗೆ ಈಗ ಅಲರ್ಜಿಯನ್ನು ಉಂಟು ಮಾಡಿದ್ರೆ ಏನ್ ತೊಂದರೆಗಳಾಗ್ತವೆ ಅಂತಂದು
0: ನಮ್ಗೆ ಈಗ ಮನೆಯಲ್ಲೇ ಏನೊಂದು ಕಲರ್ಡು, ಈಗ ಅರಿಶಿನದ ಕೊಂಬು ತಂದು ನಾವೀಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿಯಾಗಿದೆ.

0: ಇದೆ. ಎಲ್ಲರೂ ಈಗ ಅರಿಶಿನ ಪುಡಿಯೇ ತರೋದು ಅಂಗಡಿಯಿಂದ, ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರೋದು. ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು, ಕೆಂಪು ಕಲರ್ ಇರ್ಬೋದು. ಅರಿಶಿನ ಅಂತೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರ್ಬೋದು. ಅರಿಶಿನ ಕಲರಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್ ಅಲ್ಲದಿದ್ರು ಅದು ಹೆಚ್ಚು ಕಾಣಲಿಕ್ಕೆ ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರ್ಬೋದು. ಅದಕ್ಕೆ ಅಲರ್ಜಿ ಇದ್ರೆ ನಮಗೆ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ ಅಲ್ಲಿ ಈಗ ಒಂದು 10-12 ಊಟದ ಐಟಮ್ಸ್ ಇದ್ರೆ ಒಂದು 7-8 ಕಲರ್ ಇರ್ತದೆ, ಅದನ್ನೆಲ್ಲ ತಿನ್ನೋದೇ ಕಷ್ಟ. ಮೈಗೆ ಮನೆಗೆ ಬಂದು ಒಂದು ದಿವಸ 2 ದಿವಸದಲ್ಲಿ ಮೈಯೆಲ್ಲ ಕಜ್ಜಾಗ್ಲಿಕ್ಕೆ ಶುರು ಆಗ್ತದೆ.
1: ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಬೇರೆ ಇದು. ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ.
0: ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು, ಹೇರ್ ಡೈಯ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ.
1: ಈಗ ಈ ಹೇರ್ ಡೈಯ ಹಾಗೆ ನಮಗೆ ಒಂದು ತಲೆ ಬಿಳಿ ಆಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತಹದ್ದು ಮೈಯಲ್ಲಿರುವಂತಹ ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್, ಇದು ಬರಲಿಕ್ಕೆ ಕಾರಣಗಳೇನು?
0: ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು. ಅಂದ್ರೆ ನಮ್ಮ ಮೈಯಲ್ಲಿರುವಂತ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್, ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ, ಅದನ್ನು ನಮ್ಮ ಮೈಯಲ್ಲಿರುವಂತ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ. ಅಂದ್ರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಅನ್ನೇ ಅದು ಸಾಯಿಸ್ತದೆ, ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ.
1: ಇದಕ್ಕೆ ಏನಾದರೂ ಪರಿಹಾರಗಳು ಅಂತ ಏನಾದರೂ ಉಂಟಾ?
0: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್ ಅದೇ ರೀತಿ ಆಟೋಇಮ್ಯೂನ್ ಆದರೂ, ಇದು ಆಟೋಇಮ್ಯೂನ್ ಆದರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈಗ ವ್ಯಾಯಾಮ ಮಾಡುವಂಥದ್ದು, ವೆಯ್ಟನ್ನು ಮೇಂಟೈನ್ ಮಾಡುವಂಥದ್ದು, ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ ಈಗ ನಮಗೆ ಎಷ್ಟು ಈಗ ನಾವು ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂಥ ಕೆಲಸಗಳನ್ನು ಮಾಡಿದರೆ, ಈಗ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂಥದ್ದು ಆ ಥರ ಇದ್ದರೆ ಸ್ವಲ್ಪ ಹೆಚ್ಚು ತಿಂದರೂ ಏನಾಗುವುದಿಲ್ಲ. ಕಡಿಮೆ ಕೆಲಸ ಮಾಡೋದಿದ್ರೆ ಆಹಾರ ಕಡಿಮೆ ಬೇಕು, ಅದರ ಹೆಚ್ಚು ಕಮ್ಮಿ ಆದರೆ ಇಂಥ ಪ್ಯಾಚಸ್ ಬರಲಿಕ್ಕೂ ಸಾಧ್ಯತೆ ಇದೆ. ಎಸ್ಪೆಷಲಿ ಹಾಲಿನ ವಸ್ತುಗಳು, ಹಾಲಿನ ವಸ್ತುಗಳು ಹೆವಿ ಇರ್ತದೆ. ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್. ಪನ್ನೀರ್ ಅಂದರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ. ಆದರೆ 4 ಅಥವಾ 5 ಕ್ಯೂಬ್ ಪನ್ನೀರ್ ಆಗಬೇಕಿದ್ರೆ ಅದರಲ್ಲಿ 3/4 ಲೀಟರ್ ಹಾಲಿರ್ತದೆ. ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರಾಗಿ ಮಾಡುವಂಥದ್ದು. ಸೊ 3/4 ಲೀಟರ್ ಹಾಲು ಕುಡಿದ್ರೆ ನಮಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ ಅದನ್ನು ನಾವು ಫಸ್ಟ್ ನೋಡಬೇಕು. ನಮಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬಹುದು.
1: ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು, ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್?
0: ಹೆಚ್ಚಾಗಿ ಹೆವಿ ಅಥವಾ ರಿಚ್ ಫುಡ್, ಹೆವಿ ಫುಡ್, ಹಾಲಿನಂಥ ವಸ್ತುಗಳು ಅಥವಾ ಸಕ್ಕರೆ ಇರುವಂಥದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋಇಮ್ಯೂನ್ ಪ್ರೊಸೆಸಸ್ ಶುರುವಾಗ್ಬೋದು. ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂಥ ಸೆಲ್ಲನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂಥದ್ದು ತುಂಬ ಕಾಮನ್ ಆಗಿ ನೋಡ್ತೇವೆ ಈಗ. ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು. ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು 5-10 ಕೆಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ, ಒಂದು ವರ್ಷದಲ್ಲಿ 10 ಕೆಜಿ ಹೆಚ್ಚಾಗಿದೆ. ಅದರ ನಂತರ ಅವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಆಗುವಂಥ ಕಂಡೀಷನ್ಸ್ಗಳು ಹೆಚ್ಚಾಗಿದೆ.
1: ಇದಕ್ಕೇನಾದರೂ ಕೂಡ ಔಷಧಿಗಳು ಇಂಥದ್ದೇನಾದರೂ ಪರಿಹಾರಗಳು ಉಂಟಾ?
0: ಇದೆ, ನಾರ್ಮಲ್ ಕ್ರೀಮ್ಸಿಂದ ಹಿಡಿದು ಬೇರೆ ಬೇರೆ ನಮೂನೆಯ ಮಾತ್ರೆಗಳು ಬರ್ತದೆ. ಫೋಟೋಥೆರಪಿ ಅಂತೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ, ಕೆಲವು ಇಂಜೆಕ್ಷನ್ಸ್ ಇದೆ. ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜಲ್ಲಿ ಅಂದರೆ ಕಾಯಿಲೆ ಶುರುವಾಗುವಾಗಲೇ ಮಾಡಿದರೆ ಹತೋಟಿಗೆ ಬರಬಹುದು.
1: ಆದರೆ ಇದು ಅಡ್ವಾನ್ಸ್ ಆದರೆ ಕಷ್ಟ,
0: ಕೆಲವರಿಗೆ ಸಹಾಯ ಆಗ್ತದೆ, ಆದರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗೆ ಇಡೀ ಮೈ ವೈಟ್ ಆಗಿಬಿಡ್ತದೆ.
1: ಯಂಗ್ಸ್ಟರ್ಸಲ್ಲೇ ಹೆಚ್ಚಾಗಿ ಕಾಣುವಂಥ ಈ ಮೊಡವೆ ಬರಲಿಕ್ಕೆ ಏನು ಕಾರಣಗಳು?
0: ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲಸೆನ್ಸ್ ಏಜ್, ಈಗ 12-13 ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದರೆ ಅವರಿಗೆ ಪಿರಿಯಡ್ ಶುರು ಆಗ್ತದೆ, ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಆ ಏಜಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ, ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರೋದು ಕಾಮನ್. ಅಂದರೆ ಬರುವುದಿಲ್ಲ ಅಂತೇನಿಲ್ಲ, ಒಂದು 14-15 ವರ್ಷ ಆಗುವಾಗ ಒಂದು 4-5 ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ.
1: ಹೌದು,
0: ಆದರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚ್ಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದರೆ, ಹೆಚ್ಚು ಸಕ್ಕರೆ ಇರುವಂಥದ್ದು, ಹಾಲಿರುವಂಥದ್ದು, ಮತ್ತು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಆಗ್ತದೆ. 50-100 ಮುಖದಲ್ಲಿ, ಬೆನ್ನು, ಎದೆಯಲ್ಲಿ, ಕೈಯಲ್ಲಿ, ತೋಳಲ್ಲೆಲ್ಲ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ, ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ. ಅದು ಸರಿಪಡಿಸುವಂಥ ಸಮಸ್ಯೆ ಅದು. ಅದನ್ನು ಹತೋಟಿಗೆ ತಂದರೆ ಆ ಕಲೆಗಳನ್ನು ನಿಯಂತ್ರಿಸ್ಬೋದು.
1: ಈಗ ಇದು ಫಸ್ಟಿಗೆ ಕಂಡ ಕೂಡಲೇ ಎಲ್ಲರಲ್ಲಿ ಇರುವಂಥದ್ದು ಅಂತ ಹೇಳಿ ಬಿಡುವಂಥದ್ದು ಕೂಡ ಉಂಟು. ಇದಕ್ಕೇನಾದರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸನ್ನು ತಗೊಂಡ್ರೆ ಕಡಿಮೆ ಮಾಡುವಂಥದ್ದು ಉಂಟು ಆಗ್ಬೋದಾ?
0: ಅದೇ ಮೊಡವೆಯಲ್ಲಿ 4 ಸ್ಟೇಜ್. ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತು ರೆಡ್ ಸ್ಟೇಜ್, ಮತ್ತು ಕೀವ್ ಆಗಿರುವಂಥದ್ದು, ಮತ್ತು ಕಲ್ಕಟ್ಟಿದಾಗೆ ಗಂಟುಗಳ ಹತ್ರ ಬರುವಂಥದ್ದು, ಕೀವು ಗುಳ್ಳೆಗಳು, ಸೋರುವಂಥ ದೊಡ್ಡ ಕಲ್ಕಟ್ಟಿದಂಥದ್ದು ಕಲೆಗಳು. ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂಥದ್ದೇ, 15-25 ವರ್ಷದಲ್ಲಿ ಬರುವಂಥ ವಿಷಯವೇ. ಅದು ಏನು ಮಾಡಬೇಕಾಗಿಲ್ಲ, ಯಾಕೆಂದರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ, ಅಲ್ಲಿಗೆ ಅದು ಗುಣ ಆಗ್ತದೆ, ಅದು ಕಲೆಯೂ ನಿಲ್ಲುವುದಿಲ್ಲ. ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿರು ಬರುವಂಥದ್ದು, ಕೆಂಪು ಕಲೆಗಳ ಕೆಂಪು ಗುಳ್ಳೆಗಳಾಗಿ ಬರುವಂಥದ್ದು, ಕಲ್ಕಟ್ಟಿದಾಗೆ ಬೀಜದಾಗೆ ಚರ್ಮದ ಒಳಗೆ ಬಂದಾಗ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ.
1: ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟ, ಹೇಗೆ?
0: ಔಷಧಿಗಳಿದೆ. ಅದು ಈಗ ಕಿವುಗುಳ್ಳೆ ಆದರೆ ಆಂಟಿಬಯೋಟಿಕ್ ಇರ್ತದೆ, ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ. ಅಂದರೆ ಹಚ್ಚುವಂಥದ್ದಿದೆ, ಹೊಟ್ಟೆಗೆ ತಗೊಳ್ಳುವಂಥದ್ದಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತದೆ, ಮತ್ತು ಕಲೆಗಳನ್ನು ನಿಯಂತ್ರಿಸಬಹುದು.
1: ಈ ಕಲೆಗಳು ಉಳ್ಕೊಂಡ್ರೆ ಅದನ್ನ ತೆಗೆಯುವಂಥದ್ದು ಕೂಡ ಔಷಧಿಗಳಿದ್ದಾವೆ.
0: ಇದಾವೆ ಅಂದ್ರೆ ಈಗ ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದ್ರೆ ಹಚ್ಚುವಂತ ಕ್ರೀಮ್ಗಳು ಕೊಡ್ಬೋದು ಕಲೆಗಳಿಗೆ. ಅದರ ನಂತರಕ್ಕೆ ಆದರೆ ಲೇಸರ್ ಚಿಕಿತ್ಸೆ ಬೇಕಾಗ್ಬೋದು, ಡರ್ಮ ರೋಲರ್ ಅಂತ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಸೂಜಿ ಚಿಕಿತ್ಸೆ. ಸೂಜಿಯ ತುದಿಯಲ್ಲಿ ಕರೆಂಟ್ ಬರ್ತದೆ, ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ತುಂಬ ಥರದ ಆ ಥರದ ಔಷಧಿಗಳಿದೆ, ಚಿಕಿತ್ಸೆಗಳು. ಆದರೆ ರಿಸಲ್ಟ್ ಲೇಟ್ ಆದಷ್ಟು ನಿಮಗೆ ಒಂದು 30-50% ಅಷ್ಟೇ ವ್ಯತ್ಯಾಸ ಆಗ್ಬೋದು. ಅದನ್ನು ಒಂದು 4-5 ಸಲ ಆಗಿ ಮಾಡಬೇಕಾಗ್ತದೆ, ತಿಂಗಳಿಗೆ ಒಂದು ಸಲದಾಗೆ 5-6 ಸಲ ಮಾಡಬೇಕಾಗ್ತದೆ. ಅದರ ಬದಲಿಗೆ ಆ ದೊಡ್ಡ ಕಿವುಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದರೆ ಆ ಸ್ಕಾರ್ ಸ್ಟೇಜಿಗೆ ಹೋಗುದಿಲ್ಲ, ಕಲೆಗಳಾಗುದಿಲ್ಲ.
1: ಈ ಪ್ರಿವೆಂಟ್ ಮಾಡೋದು ಅಂದ್ರೆ ಹೇಗೆ?
0: ಅದು ಎಕ್ಸಸೈಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಮತ್ತೆ ಸೆಕೆಂಡ್ ಸ್ಟೇಜಸ್ ಎಲ್ಲ, ಎಸ್ಪೆಷಲಿ ಆ ಕಿವುಗುಳ್ಳೆಗಳಿರುವಾಗಲೇ ಔಷಧಿ ಮಾಡಿದ್ರೆ, ಹಚ್ಚುವಂಥದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ತಗೊಂಡ್ರೆ ಕಲೆಗಳಾಗೋದು ತುಂಬ ಕಡಿಮೆ ಆಗುತ್ತೆ.
1: ಫುಡ್ಡಿನಿಂದಾಗಿ ಏನಾದರೂ ಕೂಡ ಬರುವಂತ?
0: ಫುಡ್ಡಿಂದು ಅದೇ, ಹೆಚ್ಚಾಗಿ ಸ್ವೀಟಿಷ್ ಫುಡ್ ಮತ್ತೆ ಹಾಲಿನ ಐಟಮ್ಸ್, ಅಥವಾ ಕೆಲವರೀಗ ಜಿಮ್ಮಿಗೆ ಹೋಗುವವರು ಆ ಏಜ್ ಅಲ್ಲಿ 18-20 ವರ್ಷದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ. ಅವರ ಫ್ರೆಂಡ್ಸ್ ಸೀನಿಯರ್ಸ್ ಯಾರು ನೋಡಿರ್ತಾರೆ, ಅದರಲ್ಲಿ ವೇ ಪ್ರೋಟೀನ್ ಅಥವಾ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್, ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು, ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ, ಅಂತದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗ್ಬಹುದು.
1: ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ, ಬೇಕಾದಂತಹ ಒಂದು ಔಷಧಿಗಳು, ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಒಂದು ವಿಭಾಗದ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಇಡೀ ದೇಹಕ್ಕಿಡೀ ಎಫೆಕ್ಟ್ ಆಗುವಂತಹ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿದೆಯೋ ಅಲ್ಲಿ ಮಾತ್ರ ತಾಗುವಂತಹ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಇವುಗಳು ಈ ನಿಮ್ಮ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ, ಹೇಗೆ?
0: ಹೌದು, ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರ್ತಿತ್ತು. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಚರ್ಮದ ಎಸ್ಪೆಷಲಿ ಎಲರ್ಜಿಗೆ, ಸ್ಕಿನ್ನಿಗೆ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು, ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ಇರ್ಬೋದು. ಈಗ ಏನಾಗಿದೆ ಅಂದರೆ ಈಗ ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ, ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್, ಟಾರ್ಗೆಟ್ ಅಂದರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆಕ್ಷನ್ ಆಗುವಾಗಂಥ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು. ಈಗೀಗ ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಪಾಲು ಹೆಚ್ಚಿರ್ಬೋದು,
1: ಸರಿ,
0: ಅದು ಹೆಚ್ಚು ಉಪಯುಕ್ತ ಇರ್ಬೋದು. ಆದರೆ ಒಂದು ಸಮಸ್ಯೆ ಅಂದರೆ ಈಗ ಹೊಸ ಔಷಧಿ ಆದ ಕಾರಣ ಹೆಚ್ಚು ಕಾಸ್ಟ್ಲಿ.
1: ಒಳ್ಳೆಯದು ಡಾಕ್ಟರ್ ಗಿರೀಶ್ ಅವರೇ, ಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಕೆಲವು ಸಮಸ್ಯೆಗಳು, ಜೊತೆಗೆ ಕೆಲವು ಉಂಟು ಮಾಡಿದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು, ಹಾಗೆ ಅದಕ್ಕೆ ಪರಿಹಾರ ಇವುಗಳನ್ನು ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.

ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಬಗುನಿ.
1: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
2: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
1: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
2: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
3: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಗಂಟೆಗಳಾಗಲಿದೆ. ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು.

ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ದಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು, ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8ರಿಂದ 10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು, ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ, ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ 1ರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಪಿ ಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಪಿ ಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ, ವಿಪಿ ಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು.
ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ

0: ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿ ಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಬೆಂಗಳೂರು, ಸಮಯ 1:20:20. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಮನೋ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಮೂಡಿಬರಲಿದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ, ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ಮೂಡಿಬರಲಿದೆ. ಹಲೋ ಡ್ಯಾಡಿ ಚಿತ್ರದಿಂದ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋನಿಕಾ ದತ್ತು.
2: ನೌಕರಿಗೆ ದಿನ ರಜಾ,

0: ಆಕಾಶವಾಣಿ ಬೆಂಗಳೂರು, ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

0: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
1: ಸಕಲ ಸೇನೆ ಎಲ್ಲವೂ ಕುಶನ ಆ ಬಾಣಾಘಾತಕ್ಕೆ ಸಿಕ್ಕು ನೊಂದ ಮೇಲೆ ಕೊನೆಗೆ ಉಳಿದಿದ್ದು ಆ ದೂತರೆ. ಅವರು ಹೋಗಿ ಇದನ್ನ ರಾಮನಿಗೆ ಈ ಸುದ್ದಿಯನ್ನ ಮುಟ್ಟಿಸ್ತಾರೆ. ಹೋಗಿ ಹೇಳಿದಾಗ ಅದನ್ನ ಕೇಳ್ತಾನೆ. ಅವನಿಗೆ ತುಂಬಾ ನೋವಾಗತ್ತೆ, ಆತಂಕ ಆಗತ್ತೆ. ಯಾಕೆ ಅಂದ್ರೆ ಮೂರೂ ಜನ ತಮ್ಮಂದರ ಸ್ಥಿತಿ ಹೀಗಾಗಿದೆಯಲ್ಲ, ಹನುಮಂತ ಜಾಂಬವನಂತ ಮಹಾವೀರರನ್ನು ಕೂಡ ಮಕ್ಕಳು ಸೋಲಿಸಿದ್ದಾರೆ ಅಂದ್ರೆ ಇದು ಏನು ಗ್ರಹಚಾರ, ಅದದ್ದಾದ್ರೂ ಏನು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ವಿಸ್ಮಯ ಪಡ್ತಾ ಅವನು ಎದ್ದು ಸುಗ್ರೀವ, ವಿಭೀಷಣ ಇವರೆಲ್ಲ ಇದ್ದಾರೆ ಅವನ ಹತ್ರ, ಅವರೆಲ್ಲರನ್ನೂ ಕರ್ಕೊಂಡು ಅವನೇ ಬರ್ತಾ ಇದ್ದಾನೆ ಸಾಕ್ಷಾತ್ತಾಗಿ ರಾಮ.

ರಥಾರೂಢನಾಗಿ ರಾಮ ರಣರಂಗಕ್ಕೆ ಬಂದಿದ್ದಾನೆ. ಅಲ್ಲಿ ನೋಡ್ತಾನೆ, ಮೂರು ಜನ ತಮ್ಮಂದರು ಮೂರ್ಛೆಯಿಂದ ಮೈಮರೆತು ಬಿದ್ದಿದ್ದಾರೆ ಭೂಮಿ ಮೇಲೆ. ಇಡಿಯ ರಣರಂಗವೆಲ್ಲ ತನ್ನ ಮಡಿದ ಬಲದಿಂದ ಕೂಡಿದೆ, ಸೈನಿಕರಿಂದ, ಆನೆಗಳಿಂದ, ಕುದುರೆಗಳಿಂದ ರಣರಂಗವೆಲ್ಲ. ಆ ಕಡೆ ಈ ಕಡೆ ನೋಡಿದ್ರೆ ಬರೀ ಹೆಣಗಳೇ ಕಾಣ್ತಾ ಇದೆ. ಮತ್ತೆ ಇವರಿಬ್ಬರು ಯಮಳರು, ಅವಳಿ ಜವಳಿ ಮಕ್ಕಳು, ಇವರು ಬಾಲಕರು ನಿಂತಿದ್ದಾರೆ. ಸ್ವಲ್ಪ ಕೂಡ ಅವರು ಹತಚೇತನರಾಗಿಲ್ಲ, ಸೋತಿಲ್ಲ, ಸೊರಗಿಲ್ಲ, ಬಳಲಿಲ್ಲ. ಇಬ್ಬರೂ ಸಹ ಬಿಲ್ಲು ಬಾಣಗಳನ್ನು ಹಿಡಿದು ಇನ್ಯಾರು ಬರ್ತೀರಾ, ಬನ್ನಿ, ನಾವು ಎದುರಿಸ್ತೀವಿ ಅನ್ನೋ ರೀತಿಯಾಗಿ ಆಹ್ವಾನವನ್ನು ಕೊಡ್ತಿರೋ ರೀತಿಯಾಗಿ ನಿಂತಿದ್ದಾರೆ ಇಬ್ಬರೂ ಕೂಡ. ಅವರನ್ನು ನೋಡಿದಾಗ ರಾಮ ನೋಡಿ, ಅವನು ಅಷ್ಟು ದೊಡ್ಡ ವೀರ, ಅವನು ತಾನೇ ವಿನಯದಿಂದ ಮಾತಾಡಿಸ್ತಾ ಇದ್ದಾನಂತೆ. ಅದಕ್ಕೆ ರಾಮನಿಗೆ ವಾಲ್ಮೀಕಿ ಮಹರ್ಷಿಗಳು ಮೃದುಪೂರ್ವ ಭಾಷಿ ಅಂತ ಹೇಳಿ ವಿಶೇಷಣವನ್ನು ಕೊಡ್ತಾರೆ. ಯಾರನ್ನು ಕಂಡರೂ ತಾನೇ ಮೃದುವಾಗಿ ಮೊದಲು ಮಾತಾಡಿಸ್ತಾ ಇದ್ದನಂತೆ. ಗರ್ವ ಅಹಂಕಾರದ ಒಂದು ಎಳೆಯೂ ಅವನಲ್ಲಿ ಇರ್ತಾ ಇರಲಿಲ್ಲ. ಅದನ್ನೇ ಇಲ್ಲಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಈ ಮಕ್ಕಳು ಇಷ್ಟೆಲ್ಲ ಉತ್ಪಾತವನ್ನು ಮಾಡಿದ್ದಾರೆ. ಪ್ರೀತಿ ಪಾತ್ರರಾದಂಥ ತಮ್ಮಂದಿರನ್ನೆಲ್ಲರನ್ನೂ ಕೂಡ ಹೆಚ್ಚು ಕಡಿಮೆ ಗತಪ್ರಾಣರನ್ನಾಗಿ ಮಾಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕೂಡ ಅವನು ತನ್ನ ಒಂದು ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದೆ ವಿನಯದಿಂದ ಮಕ್ಕಳ ಜೊತೆ ತಾನೇ ಮಾತಾಡಿಸ್ತಾನಂತೆ. ಅದು ಯಾವ ರೀತಿ ಗಂಭೀರವಾದ ವಾಕ್ಯದಿಂದ, ಅತಿ ಮನೋಹರವಾಗಿ ಸುಸ್ವರದಳು, ಸ್ವಲ್ಪ ಕೂಡ ಉದ್ವೇಗ ಇಲ್ಲದೇನೆ, ಮೃದುವಾದಂತಹ, ಮಧುರವಾದಂತಹ, ನೇರವಾಗಿ ಹೃದಯವನ್ನು ತಾಕುವಂತಹ, ಅಷ್ಟೇ ಗಂಭೀರನೂ ಇರಬೇಕು ಅದರಲ್ಲಿ, ಆ ವಾಕ್ಯದಲ್ಲಿ ಹಾಗೆ ಒಂದು ವಾಕ್ಯ ಸಂಯೋಜನೆಯನ್ನು ಮಾಡಿ ರಾಮ ಮಾತಾಡಿಸ್ತಾ ಅಂತ ಹೇಳಿದಾಗ ಯಾವ ರೀತಿ ಕೇಳ್ತಾ ಇದ್ದಾನೆ ನೋಡಿ.

ಅಪ್ಪ ಮಕ್ಕಳ, ನಿಮಗೆ ಈ ಧನುರ್ವಿದ್ಯೆಯನ್ನ ಹೇಳ್ಕೊಟ್ಟಿದ್ದವ್ರು ಯಾರು? ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಸಲಹಿದಂತಹವನು ಯಾರು? ತಂದೆ ತಾಯಿ ಯಾರು? ನನ್ನ ಈ ಕುದುರೆಯನ್ನ ಕಟ್ಟೋ ಅಂತಹ ಛಲ ನಿಮಗೆ ಯಾತಕ್ಕೆ? ಮತ್ತೆ ಮತ್ತೆ ಕಟ್ತಾ ಇದ್ದೀರಲ್ಲ, ಅದು ಯಾತಕ್ಕೆ? ಈ ನಮ್ಮ ರಘುವಂಶದ ರಘುಕುಲದ ಸೇನೆಯನ್ನ, ರಾಮ ಸೇನೆಯನ್ನ ಜಯಿಸುವಂತಹ ಬಲ ಇದೆಯಲ್ಲ, ಅದು ಎಲ್ಲಿಂದ ಬಂತು? ಈ ರೀತಿಯಾಗಿ ನಯವಾಗಿ ರಘುಕುಲ ರಾಮ, ರಘುಕುಲ ಶ್ರೇಷ್ಠ ರಘುಕುಲದ ತಿಲಕ ರಾಮ ಆ ಮಕ್ಕಳನ್ನ ಕೇಳ್ತಾನೆ. ಆಗ ಕುಶ ಮಾರುತ್ತರ

ರಾಮನನ್ನ ಸ್ವಲ್ಪ ಕೂಡ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಕುಶ. ಅವನು ಹೇಳ್ತಾ ಇದ್ದಾನೆ, ಆಹವಕ್ಕೆ ನಾನು ಬಿಲ್ಕೊಂಡು ನಿಂತಿದ್ದೀನಿ, ನೀನು ಸಹ ಬಿಲ್ಲು ಹಿಡಿದು ಯುದ್ಧ ಮಾಡಿ ಕುದುರೆನ ಬಿಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿಯಾದಂತಹ ಕೆಲಸಕ್ಕೆ ಬಾರದ ಮಾತೆಲ್ಲ ಆಡ್ತಾ ಇದೆಯಲ್ಲ, ಕ್ಷಾತ್ರ ಪೌರುಷವನ್ನ ನೀ ತೋರ್ತಾ ಇಲ್ಲ, ಆಶ್ಚರ್ಯವನ್ನ ತೋರಿಸ್ತಾ ಇದೀಯಾ, ನಮ್ಮ ಜನನ ಸ್ಥಿತಿಗಳೆಲ್ಲ ಕೇಳ್ತಾ ಇದೀಯಲ್ಲ, ಇದನ್ನ ಜಗ ಮೆಚ್ಚಲ್ಲ, ಹೆಚ್ಚಾಡಿ ನೋಡು. ನಿನಗೆ ಜಗ ಮೆಚ್ಚಬೇಕಾ? ನಮ್ಮ ಒಂದು ಪೌರುಷಕ್ಕೆ ನೀನು ಪ್ರತಿ ಪೌರುಷವನ್ನ ತೋರಿಸಿ ನೋಡು, ಅದು ಬಿಟ್ಟು ಹೀಗೆಲ್ಲ ಮಾತಿನ ಬಡಿವಾರವನ್ನ ನೀ ತೋರಿಸ್ಬೇಡ ಅಂತ ಹೇಳಿ ಕುಶ ಗುರಿ ಇಟ್ಟಂತೆ ಉತ್ತರ ಕೊಡ್ತಾ ಇದ್ದಾನೆ. ಹಾಗೆ ಸವಾಲೆಸೆದಾಗ

ಬಾಲಕರು ಮಕ್ಕಳು, ನನ್ನೆದುರಿಗೆ ನೀವು ಶಿಶುಗಳು, ಹಾಗಿದ್ದೀರಾ? ನಿಮ್ಮ ಜೊತೆ ನಾನು ಯುದ್ಧ ಮಾಡದೆ ಪರವಶರಾಗಿ ಬಿದ್ದಿದ್ದಾರೆ. ಮೂರ್ಛಿತರಾಗಿ ಬಿದ್ದಿರುವಂತಹ ತಮ್ಮಂದಿರನ್ನು ನೋಡಿದಾಗ ನನಗೆ ಕೋಪ ಬಂದು ನಿಮ್ಮ ಮೇಲೆ ಬಾಣವನ್ನು ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ರೆ ಮನಸ್ಸು ಒಪ್ಪುತ್ತಾನೇ ಇಲ್ಲ. ನಿಮ್ಮ ಮುದ್ದು ಮುಖವನ್ನು ನೋಡಿದಾಗ ಅದು ಒತ್ತಟ್ಟಿಗಿರಲಿ. ನಿಮ್ಮ ಜನನ ಸ್ಥಿತಿಗಳನ್ನು, ನೀವು ಎಲ್ಲೂ ಹುಟ್ಟಿದ್ರಿ, ಯಾರ ಮಕ್ಕಳು ನೀವು, ಇದೆಲ್ಲವನ್ನು ಸ್ವಲ್ಪ ವಿಷದವಾಗಿ ವಿಸ್ತಾರವಾಗಿ ಹೇಳಪ್ಪ, ಹೇಳಿದ ಮೇಲೆ ನಾನು ನೋಡ್ತೀನಿ ನಾನು ಏನು ಮಾಡಬೇಕು ಅನ್ನೋದನ್ನು ಅಂತ ರಾಮ ವಿನಯವಾಗಿ ಮತ್ತೆ ಆ ಮಕ್ಕಳನ್ನು ಅನುನಯಿಸಿದಾಗ ಕುಶ ತನ್ನ ಆ ಒಂದು ಜನನದ ಸ್ಥಿತಿಯನ್ನೆಲ್ಲ ಹೇಳ್ತಾ ಇದ್ದಾನೆ ರಘುದ್ವಹಂಗೆ. ನೋಡಿ, ಯುದ್ಧ ಅಂದರೆ ಒಂದು ನೀತಿ ಇರುತ್ತೆ. ಯಾರ ಮೇಲೆ ಯಾರೂ ಹೋಗಿ ಯುದ್ಧ ಮಾಡೋದು ಅನ್ನೋದು ನಮ್ಮ ಭಾರತೀಯರ ಯುದ್ಧ ಧರ್ಮ ಆಗಿರಲಿಲ್ಲ. ಮಕ್ಕಳ ಮೇಲೆ ಒಂದು ಕ್ಷಣದಲ್ಲಿ ಯಾರೂ ಏನು ಮಾಡಬಹುದು, ಆದರೆ ರಾಮ ಅದನ್ನು ಮಾಡಲಿಲ್ಲ, ಲಕ್ಷ್ಮಣನೂ ಮಾಡಲಿಲ್ಲ, ಶತ್ರುಘ್ನನೂ ಮಾಡಲಿಲ್ಲ, ಭರತನೂ ಮಾಡಲಿಲ್ಲ. ಎಲ್ಲರೂ ಸಹ ಅವರನ್ನು ಅನುನಯಿಸೋದಕ್ಕೆ ಒಡಂಬಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಯಾರೂ ಸಹ ಮುನ್ನುಗ್ಗಿ ಆ ಮಕ್ಕಳ ಮೇಲೆ ಯುದ್ಧ ಮಾಡಲಿಲ್ಲ. ಯುದ್ಧಕ್ಕೆ ನೀತಿ ಇರುತ್ತೆ, ಇಜ್ಜೋಡು ಯುದ್ಧ ಆಗೋದಿಲ್ಲ. ಅದನ್ನು ಬಲ್ಲಂತಹ ರಾಮ, ಧರ್ಮಯುದ್ಧದ ಸಾರವನ್ನೆಲ್ಲ ಬಲ್ಲಂಥವನು ಅವನು. ಅವನು ಈ ಮಕ್ಕಳನ್ನು ಅನುನಯಿಸ್ತಾ ಇದ್ದಾನೆ. ಅನುನಯಕ್ಕೆ ಕುಶ ಕೂಡ ಒಳಗಾಗ್ತಾನೆ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ನೋಡಿ,

ಇದೇ ತಪೋವನದಲ್ಲಿ ನಮ್ಮಿಬ್ಬರನ್ನ ಅವಳಿಯಾಗಿ ಸೀತೆ ಒಬ್ಬಳೇ ಹೆತ್ತದ್ದು. ನಾವು ವಾಲ್ಮೀಕಿ ಮುನಿಗಳ ಆರೈಕೆಯಲ್ಲಿ ಬೆಳೆದದ್ದು, ಸೀತೆಯ ಮಮತೆಯಲ್ಲಿ, ವಾತ್ಸಲ್ಯದಲ್ಲಿ, ಅವಳ ಆರೈಕೆಯಲ್ಲಿ, ವಾಲ್ಮೀಕಿ ಮುನಿಗಳ ಉಪಚಾರದಲ್ಲಿ ನಾವು ಬೆಳೆದವು. ಲಾಲನೆ ಪಾಲನೆಯಲ್ಲಿ ವಾಲ್ಮೀಕಿ ಮುನಿಗಳು ಮುಂದೆ ಜಾತಕರ್ಮ, ಉಪನಯನವೇ ಮೊದಲಾದಂತಹ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿದ್ರು. ನಿಗಮ, ಆಗಮ, ವೇದ, ಆಗಮ, ಸ್ಮೃತಿ ಮುಂತಾದಂತಹ ಎಲ್ಲ ಸಕಲ ಶಾಸ್ತ್ರಗಳನ್ನು ನಮಗೆ ಕಲಿಸ್ಕೊಟ್ರು. ಮುಂದೆ ಧನುರ್ವೇದವನ್ನು ಕೂಡ ಕಲಿಸಿದ್ರು, ರಾಜನೀತಿಯನ್ನು ಹೇಳಿಕೊಟ್ರು. ಕೊನೆಗೆ ತಾವೇ ರಚಿಸಿದಂತಹ ರಾಮಾಯಣವನ್ನು ಆದ್ಯಂತವಾಗಿ ಓದಿಸಿದ್ರು. ಇದೆಲ್ಲವನ್ನು ಮಾಡಿದ್ರಿಂದ ನಾವು ಅತಿ ಬಲರು ಅಂತ ಅನ್ನಿಸ್ಕೊಂಡ್ವು. ಇದಕ್ಕೆಲ್ಲ ಕಾರಣ ವಾಲ್ಮೀಕಿ ಮುನಿಗಳು ಅಂತ ಹೇಳಿ ಮತ್ತೆ ಮುಂದುವರೆಸ್ದ.

ಎಲ್ಲ ಶಾಸ್ತ್ರ ಸೂತ್ರಗಳ ಜೊತೆಗೆ ರಾಮಾಯಣವನ್ನು ಓದಿಸಿದ್ರಿಂದಲೇ ನಾವು ಅತಿ ಬಲರಾದವು ಅಂತ ಹೇಳ್ತಾ ಕುಶ ಆ ರಾಮಚಾರಿತ್ರವನ್ನು ಅನುದಿನವೂ ನಾವು ಪಠನ ಅಭ್ಯಾಸ ಗಾಯನ ಮಾಡಿದ್ರಿಂದ ನಮಗೆ ಕ್ಷೇಮ, ಯಾವಾಗಲೂ ಒಂದು ಸುರಕ್ಷತೆಯ ಭಾವ ನಮ್ಮನ್ನು ಆವರಿಸ್ಕೊಂಡಿರ್ತಿತ್ತು. ಸುದೃಷ್ಟಿ ಸುಪುಷ್ಟಿ ಎರಡೂ ಕೂಡ ಸಿಕ್ತು. ನಿಶ್ಚಲವಾದಂಥ ಮತಿ, ಯಾವುದೇ ಸಂದರ್ಭದಲ್ಲೂ ಕೂಡ ಉದ್ವೇಗಗೊಳ್ಳದೆ ಸಮಚಿತ್ತರಾಗಿ ಯೋಚನೆ ಮಾಡುವಂತಹ ಕಾರ್ಯ ಮಾಡುವಂತಹ ಶಕ್ತಿ ನಮಗೆ ಬಂತು. ಆಲಸ್ಯ ಅನ್ನೋದು ನಮ್ಮ ಹತ್ತಿರಕ್ಕೆ ಬರಲಿಲ್ಲ. ಅದರೆಲ್ಲದಿಂದಾಗಿ ನಮಗೆ ಈ ಮಹಾಸೈನ್ಯವನ್ನು ಗೆಲ್ಲುವಂತಹ ಪರಾಕ್ರಮ ಕೂಡ ಆ ರಾಮಚಾರಿತ್ರವನ್ನು ರಾಮನ ಮಾರ್ಗವನ್ನು ತಿಳಿದಿದ್ರಿಂದ ನಮಗೆಲ್ಲ ಆಯಿತು ಅಂತ ಹೇಳಿ ಕುಶ ಹೇಳಿದಾಗ ಪ್ರೇಮದಿಂದ ರಾಮನಿಗೆ ರೋಮಾಂಚನ ಆಗ್ತಾ ಇದೆ. ಇವರಿಬ್ಬರು ಇಷ್ಟು ಚೆನ್ನಾಗಿ ಎಲ್ಲ ರೀತಿಯಾಗಿ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವರಲ್ಲಿ ಆಗಿದೆ ವಾಲ್ಮೀಕಿ ಮುನಿಗಳ ಒಂದು ಕೃಪೆಯಿಂದ. ಅಂತಹ ಪರಿಪೂರ್ಣ ರೂಪರಾದಂತಹ ಪುತ್ರದ್ವಯರು ನನ್ನ ಮಕ್ಕಳೇ ಅನ್ನೋದು ಅವನಿಗೆ ಗೊತ್ತಾದಾಗ ಸೀತೆ ಅನ್ನೋ ಮಾತು ಅವನ ಕಿವಿಗೆ ಬೀಳ್ತಿದ್ದ ಹಾಗೇ ಅವನ ಚೇತನ ಎಲ್ಲೋ ಹಾರಿ ಹೋಗುತ್ತೆ. ಅವನು ಮೂರ್ಛೆ ಹೋಗ್ತಾನೆ. ಒಂದು ಸ್ವಲ್ಪ ಹೊತ್ತು ಮಾತ್ರ ಮತ್ತೆ ಎಚ್ಚೆತ್ತುಕೊಂಡು ಸುಗ್ರೀವನನ್ನು ಕರೆದು ಮತ್ತೆ

ಸುಗ್ರೀವನನ್ನ ಕರೆದು ರಾಮ ಮತ್ತೊಮ್ಮೆ ಅದನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾನೆ. ಕುಶ ಹೇಳಿದ್ದನ್ನ ಇವನಿಗೆ ಕಿವಿ ಬಿದ್ದಿದ್ದನ್ನ, ಯಾಕೆ ಅಂದ್ರೆ ರಾಮ ಮಹಾ ಪರ್ಫೆಕ್ಷನಿಸ್ಟ್, ಯಾವುದರಲ್ಲೂ ಸಂದೇಹ ಇರಬಾರ್ದು, ಯಾವುದರಲ್ಲೂ ಅಸ್ಪಷ್ಟತೆ ಇರಬಾರ್ದು, ಆ ರೀತಿಯಾದಂತಹ ಒಂದು ಸ್ವಭಾವ ರಾಮನದು. ಹಾಗಾಗಿ ಸುಗ್ರೀವನನ್ನ ಕರೆದು ಕೇಳಿದೀಯ, ಈ ಮಕ್ಕಳ ಮಾತುಗಳನ್ನ ಮಹಾ ನಿಪುಣರು ಇವರು, ಇವರು ಯಾವ ಮಹಾನುಭಾವನೆಗೆ ಹುಟ್ಟಿದ್ರೋ ಗೊತ್ತಿಲ್ವಲ್ಲ, ಏನೇ ಆಗಲಿ ಅವ್ರು ಹೇಳ್ತಾ ಇದ್ದಾರೆ ಸೀತೆ ಮಕ್ಕಳು ನಾವು ಅಂತ ಹೇಳಿ, ಇನ್ನೂ ಒಂದ್ಸತಿ ನೀನು ಕಾಡಲ್ಲಿ ಇರೋಂತಹ ಈ ವಿಪಿನಾಚಾರಿಗಳು ಈ ಉಪವನದಲ್ಲಿ ಓಡಾಡ್ತಾ ಇದ್ದಾರಲ್ಲ ಅನೇಕ ತಾಪಸರು, ಅವ್ರನ್ನೆಲ್ಲ ಕೇಳಪ್ಪ, ನೀವು ಕೇಳಿ ಇನ್ನೊಮ್ಮೆ ಹೇಳು ಅಂತ ಹೇಳಿ ಹೇಳಿದಾಗ ಸುಗ್ರೀವಾದಿಗಳಿಗಾಗಲೇ ಅದು ನಿರ್ಧಾರ ಆಗೋಗಿರುತ್ತೆ, ಅವರಿಬ್ರು ಬೇರೆ ಯಾರೂ ಅಲ್ಲ, ರಾಮನ ಮಕ್ಕಳೇ ಅನ್ನೋದು. ಹಾಗಾಗಿ ಅವನು ನಸುನಗುತ್ತಾ ಹೇಳ್ತಾ ಇದ್ದಾನೆ, ನಿನಗೆ ಯಾಕೆ ಸಂದೇಹ ನೋಡು, ಅವರು ಸೂರ್ಯವಂಶದ ಕುಡಿಗಳು, ಅಲ್ಲಿ ಹುಟ್ಟಿದವರು, ಪುರಾಣ ಪುರುಷೋತ್ತಮ ಆದಿ ಅಂತ್ಯ ಇಲ್ಲದಂತಹ ವಿಷ್ಣುವಿನ ಇನ್ನೊಂದು ರೂಪವಾದಂತಹ ನೀನು, ವಿಷ್ಣುವಿನ ಪ್ರಖ್ಯಾತವಾದಂತಹ ಸಂತತಿಗಳಲ್ಲಿ ಬಂದಂತಹವರು, ಪರೀಕ್ಷಿಸಿ ನೋಡಿದ್ರೆ ನೋಡು ನಿನ್ನ ಉಪರೂಪವಾಗಿದ್ದಾರೆ ಇವರು, ತದ್ರೂಪವಾಗಿದ್ದಾರೆ ನೋಡು, ಇಲ್ಲದೆ ಹೋದ್ರೆ ಇವರಿಗೆ ಇಂತಹ ಒಂದು ಸತ್ವ ಎಲ್ಲಿಂದ ಬರಕ್ಕೆ ಸಾಧ್ಯ ಅಂತ ಹೇಳಿ ಸುಗ್ರೀವ ನಸುನಗುತ್ತಾ ಹೇಳ್ತಾ ಇದ್ದಾನೆ. ಅವರಿಬ್ಬರೂ ಕೂಡ ಮಾತಾಡ್ತಾ ಇರೋದ್ರಲ್ಲಿ ನಿಗ್ರಹಿಸ್ಕೊಂಡಿರೋಂತಹ ಕುದುರೆಯನ್ನ ಬಿಡಿಸೋದಿಕ್ಕೆ ಅಂತ ನೀಲ ಬರ್ತಾನೆ. ಅವನ ಗತಿ ಏನಾಗುತ್ತೆ ನೋಡಿ,

ಇತ್ತ ಕಡೆ ಸುಗ್ರೀವ ರಾಮ ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ನೀಲ ಒಂದು ಸ್ವಲ್ಪ ಉತ್ಸಾಹಿತನಾಗಿ, ನಾನು ಮಾಡ್ಬಿಡ್ತೀನಿ ಆ ಕೆಲಸನ ಅನ್ನೋ ರೀತಿಯಾಗಿ, ಇವರಿಬ್ರು ಕಟ್ಟಿರ್ತಾರಲ್ಲ ಆ ಕುದುರೆಯನ್ನ ಬಿಡಿಸ್ಕೊಳಕ್ಕೆ ಅಂತ ಹೋಗ್ತಾನೆ. ಅದನ್ನ ಕಾಣ್ತಿದ್ದಾಗೆ ಅವನ ಮೇಲೆ ಆ ಒಂದು ಬಾಣವನ್ನ ಬಿಟ್ಟಾಗ ಕುಶ ಬಾಣ ಅವನಿಗೆ ತಗಲಿ ರಕ್ತ ಸುರಿಯುತ್ತೆ. ಆ ರಕ್ತದಿಂದ ಕೋಟಿ ನೀಲರು ಹುಟ್ಟುಬಿಡ್ತಾರಂತೆ. ರಕ್ತ ಬೀಜಾಸುರನ ವಂಶದ ರೀತಿಯಾಗಿ ಅವರು ವಾನರರು ಕಾಮರೂಪಿಗಳು. ಹಾಗಾಗಿ ಅವನ ರಕ್ತದ ತೊಟ್ಟಿನಿಂದ, ಬಸಿದ ರಕ್ತದಿಂದ ಸಾವಿರ ಕೋಟಿ ನೀಲರು ಹುಟ್ಟುತ್ತಾರಂತೆ. ಅವರೆಲ್ಲರೂ ಕೂಡ ಉಗ್ರ ರೂಪವನ್ನು ಧರಿಸಿ ಕಲ್ಲು ಗುಂಡುಗಳನ್ನೆಲ್ಲ ಎತ್ತುಕೊಂಡು ಇಡೀ ರಣರಂಗದಲ್ಲಿ ಘೋರವಾಗಿ ಎಲ್ಲ ಕಡೆ ನಿಲ್ತಾ ಇದ್ದಾರಂತೆ. ನೀಲನ ಸೈನ್ಯ ಮುನ್ನುಗ್ಗಿ ಬರ್ತಾ ಇರೋದನ್ನ ನೋಡಿ ಕುಶ ಏನ್ ಮಾಡ್ತಾನೆ ನೋಡಿ,

ಉಷಾ ಈಗ ಅಸಾಧ್ಯವಾದಂತಹ ಕಪಿ ಸೈನ್ಯವನ್ನ ಎದುರಿಸಬೇಕಾಗಿದೆ. ಅವನ ಹತ್ರ ಇರುವಂತಹ ಬಾಣ ಸಾಧಾರಣ ಅಳತೆಯ ಯೋಧರನ್ನ ಎದುರಿಸಬಲ್ಲಂತದ್ದು. ಹಾಗಾಗಿ ಕುಶ ಏನ್ ಮಾಡ್ತಾನೆ, ಮತ್ತೊಮ್ಮೆ ರವಿಯನ್ನ ಪ್ರಾರ್ಥನೆ ಮಾಡಿ ಆ ಕಾರ್ಯಕ್ಕೆ ಸೂಕ್ತವಾದಂತಹ ಒಂದು ಬಾಣವನ್ನ ಅವನು ಪಡಿತಾ ಇದ್ದಾನೆ. ನೋಡಿ, ಸ್ಥೂಲಕಾಯದ ಕಪಿಗಳನ್ನ ಗೆಲ್ಲುವುದಕ್ಕೆ ಸರಿಯಾಗಿರುವಂತಹ ಒಂದೂವರೆ ಗಾವುದ ಅಳತೆ ಆ ಬಾಣದ ಒಂದು ಮೊನೆ ಇದೆಯಲ್ಲ, ಅದು ಅಷ್ಟು ಅಗಲ ಇರುವಂತ. ಮತ್ತೆ ಆ ಬಾಣವನ್ನ ಬಿಟ್ಟಾಗ ಅವರ ದೇಹಗಳಲ್ಲಿ ಅದು ಹೊಕ್ಕು ರಕ್ತ ಸುರಿಬಾರದು. ಮತ್ತೆ ಇವರ ದೇಹದಿಂದ ರಕ್ತ ಸುರಿದು ಮತ್ತೆ ಕೋಟಿ ಬಂದಾಗ ಇದು ಕೊನೆ ಮೊದಲಿಲ್ಲದ ಯುದ್ಧ ಆಗೋಗುತ್ತೆ. ಹಾಗಾಗಿ ಈ ಒಂದು ತಂತ್ರವನ್ನ ಅವನು ಕೇಳ್ಕೊಳ್ತಾನೆ. ಮತ್ತೆ ತಾನು

ಬಾಲಕ, ಅವನು ಅದನ್ನು ಹೆದೆಯೇರಿಸಿ ಹೊಡೆಯೋಕ್ಕೆ ಆಗಬೇಕು. ಆ ರೀತಿಯಾಗಿ ಎಲ್ಲ ಗುಣಗಳು ಅದರಲ್ಲಿ ಸೇರಿರಬೇಕು. ಅಂತಹ ಒಂದು ಗುಣಗಳನ್ನೆಲ್ಲ ಹೇಳಿ ಸೂರ್ಯನನ್ನು ಆರಾಧನೆ ಮಾಡಿ ಅಂತಹ ಬಾಣವನ್ನು ಪಡಿತಾನೆ. ಹಾಗೆ ಬಾಣವನ್ನು ಪಡೆದು ಅವನು ಅವರ ಮೇಲೆ ಯುದ್ಧಕ್ಕೆ ಮತ್ತೆ ತೊಡಗ್ತಾ ಇದ್ದಾನೆ. ಈ ರೀತಿಯಾಗಿ ಒಂದು ಅತಿಲೋಕ ವಿಚಿತ್ರವನ್ನು ಕೂಡ ಮಧ್ಯ ಮಧ್ಯ ನಮ್ಮ ಕಾವ್ಯಗಳು ತರುತ್ತವೆ. ಹಾಗೆ ತರೋದ್ರಿಂದ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು, ತರ್ಕದ ಒಂದು ಮಿತಿಗೆ ಇದನ್ನೆಲ್ಲ ಅಳವಡಿಸಬಾರ್ದು. ಇದು ಕಾವ್ಯದ ಸೌಂದರ್ಯ. ಯಾಕೆ ಅಂದರೆ ನೋಡಿ, ಇಲ್ಲಿ ಕುಶನ ಒಂದು ವಿಚಕ್ಷಣತೆಯನ್ನು ನಿರ್ಧಾರ ತಗೊಳ್ಳೋ ಅಂತಹ ಶಕ್ತಿ ಸಾಮರ್ಥ್ಯವನ್ನು ನಾವು ಪರಿಗಣಿಸಬೇಕು. ಯಾವಾಗ ಯಾರ ಜೊತೆ ಹೇಗೆ ಯುದ್ಧ ಮಾಡಬೇಕು, ಯಾವುದಕ್ಕೆ ಯಾವ ಅಸ್ತ್ರ ಆಯುಧ ಸರಿಯಾದದ್ದು ಸೂಕ್ತವಾದದ್ದು ಅಂತ ನಿರ್ಧರಿಸೋದು ಕೂಡ ಒಬ್ಬ ವೀರನಿಗೆ ಇರಬೇಕಾದಂಥ ದೊಡ್ಡ ಗುಣ. ಅದನ್ನು ಕುಶನಿಗೆ ಅದು ಇತ್ತು ನೋಡಿ. ಹಾಗಾಗಿ ಅವನು ಸೂರ್ಯನನ್ನು ಆರಾಧನೆ ಮಾಡಿ ಈ ಒಂದು ಸೈನ್ಯವನ್ನು, ಈ ವಿಶೇಷವಾದ ಸಂದರ್ಭವನ್ನು ಯಾವ ರೀತಿ ಎದುರಿಸ್ಬೋದೋ ಅದಕ್ಕೆ ಅನುಗುಣವಾದಂತಹ ಆಯುಧವನ್ನು ಅವನು ಪಡೆದಿದ್ದಾನೆ. ಬಾಣಗಳನ್ನು ಹೂಡ್ತಾ ಇದ್ದಾನೆ.

ಹಾಗೆ ಸೂರ್ಯನಿಂದ ಪಡೆದಂತಹ ಆ ಮಹಾಬಾಣಗಳನ್ನು ಹೂಡಿ ಆ ಎಲ್ಲ ಕಪಿಸೈನ್ಯವನ್ನು ನಿಗ್ರಹ ಮಾಡ್ತಾನೆ. ಮೊದಲಿಗೆ ಆದಿ ನೀಲನನ್ನ ಉರುಳ್ಚಿದ, ಅವನನ್ನ ಉಜ್ಜಾಕ್ತ. ಆದಿ ನೀಲ ಅನ್ನೋದು ಮೂಲ, ಆದ್ರೆ ಅವನ ರಕ್ತದಿಂದ ಹುಟ್ಟಿದಂತಹ ಕೋಟಿ ನೀಲರು ಅವನ ಪ್ರತಿಬಿಂಬ. ಮೊದಲು ಬಿಂಬವನ್ನ ಉರುಳಿಸ್ಬಿಟ್ರೆ ಆಮೇಲೆ ಪ್ರತಿಬಿಂಬ ಇರೋದಿಲ್ಲ. ಹಾಗಾಗಿ ಕುಶ ಮೊದಲಿಗೆ ನೀಲನನ್ನ, ಆದಿ ನೀಲನನ್ನ ಸಾಯಿಸ್ಬಿಡ್ತಾನೆ. ಆ ಬಳಿಕ ಸುಗ್ರೀವ ಮುಖ್ಯರಾದಂತಹ ಎಲ್ಲ ಕಾಮರೂಪಿಗಳನ್ನು ಕೂಡ ನಿಗ್ರಹ ಮಾಡ್ತಾನೆ, ಎಲ್ಲರನ್ನೂ ಮೂರ್ಛೆಗೆ ಒಯ್ತಾನೆ. ಹಾಗೆ ಮಾಡಿದ ನಂತರ ತನ್ನ ಒಂದು ಶಕ್ತಿಯನ್ನ ಬಲದ ಕಡೆಗೆ, ರಾಮನ ಸೈನ್ಯದ ಕಡೆಗೆ ತಿರುಗಿಸ್ತಾನೆ. ತಿರುಗಿಸ್ದಾಗ ಅಲ್ಲಿರುವಂತಹ ಪ್ರಾಣಿಗಳು, ಅನೇಕ ವಿಧವಾದಂತಹ ರಾಕ್ಷಸರು, ಕರಡಿಗಳು, ಕುದುರೆಗಳು, ಆನೆಗಳು ಎಲ್ಲವನ್ನು ಕೂಡ ಅವನು ಪೊಡೆಗೆಡಿತಾ ಇದ್ದಾನೆ.

ಪದಾತಿಗಳು, ಆನೆಗಳು, ಕುದುರೆಗಳು, ಕಪಿ ಕರಡಿಗಳು, ಸಿಂಹದ ಮುಖದ ಕಪಿಗಳು, ವಾನರ, ದಾನರ, ದಾನವ ಎಲ್ಲರೂ ಇದ್ದಂತಹ ಸೈನ್ಯನ ನೋಡ್ತಾ ಇದ್ದ ಹಾಗೇನೆ ಕುಶನ ಬಾಣ ಪ್ರಹಾರಕ್ಕೆ ಸಿಕ್ಕಿ ಬಿದ್ದು ರಾಮ ತಾನೊಬ್ಬನೇ ಆಗೋಗಿದ್ದಾನೆ. ಸುತ್ತ ನೋಡ್ತಾನೆ, ಅಷ್ಟೊಂದು ಬಲವನ್ನ ಕೂಡ್ಕೊಂಡು ಬಂದಿದ್ದ, ಈಗ ಯಾರೂ ಇಲ್ಲ, ತಾನೊಬ್ಬನೇ ನಿಂತಿದ್ದಾನೆ. ಅಷ್ಟು ನೋಡಿದಾಗ ಅವನಿಗೆ ಕೋಪ ಬರುತ್ತೆ, ಬಾಣವನ್ನು ಹೂಡಿ ಆ ಮಕ್ಕಳ ಮೇಲೆ ಬಿಡ್ತಾ ಇದ್ದಾನೆ. ಕಾಲಾಗ್ನಿಯಂತೆ, ಪ್ರಳಯ ಕಾಲದ ರುದ್ರನ ಬಾಣದಂತೆ ಅದನ್ನು ಬಿಟ್ಟು ಆ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದಾನೆ. ಇದನ್ನು ನೋಡಿ ನೋಡಿ ಕವಿ ಹೇಳ್ತಾ ಇದ್ದಾನೆ, ಧರೆಯೋಳಿ ಕ್ಷತ್ರಿಯರ ಮನವಾಸಿಗಳದೆಂತೋ ಅಂತ ಹೇಳಿ. ಅಂದರೆ ಈ ಕ್ಷತ್ರಿಯರು ಯುದ್ಧದಲ್ಲಿ ತಂದೆ ಮಗ ಅನ್ನೋ ಅಂತಹ ದಾಕ್ಷಿಣ್ಯವನ್ನು ಕೂಡ ನೋಡಲ್ವಲ್ಲ, ಇವರ ಮಾರ್ಗ ಅದಿಂಥದ್ದು, ಎಂಥ ನಿಷ್ಕರಣವಾದಂಥದ್ದು, ಎಂತಹ ಒಂದು ದುರ್ಧರವಾದಂತಹ ಮಾರ್ಗ ಇದು ಅಂತ ಹೇಳಿ ಕವಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಚೇತರಿಸ್ಕೊಳ್ಳಕ್ಕೆ ಆಗಲ್ಲ ರಾಮ ಬಾಣ ಹೋದ್ರೆ ಅಂದರೆ, ಅಂತಹ ರಾಮ ಬಾಣ ಈಗ ಲವಕುಶರನ್ನ ನೋಕ್ಕಿ ಬಂದಿದೆ. ಅದು ಹೇಗೆ ಅವರು ಎದುರಿಸ್ತಾರೆ ನೋಡಿ.

ರಾಮನ ವರ ರಾಮನ ಶರ ಎರಡೂ ಕೂಡ ಅಮೋಘವಾದದ್ದು, ವ್ಯರ್ಥವಾಗದ್ದು ಅಂತ ಹೇಳಿ ವಾಲ್ಮೀಕಿಗಳೇ ಹೇಳ್ತಾರೆ. ಅಂತಹ ರಾಮ ಬಾಣಗಳನ್ನು ಇವರು ಮಾರ್ಗ ಮಧ್ಯದಲ್ಲಿಯೇ ನುಚ್ಚು ನೂರಾಗುವಂತೆ ಕತ್ತರಿಸ್ಬಿಡ್ತಾರಂತೆ. ಮತ್ತೆ ಆ ರಾಮನನ್ನು ಅನೇಕ ವಿಧವಾದಂಥ ಸಹಸ್ರ ಸಂಖ್ಯೆಯ ತಮ್ಮ ಬಾಣಗಳಿಂದ ಅವನನ್ನು ಮುಚ್ಚುತ್ತಾರಂತೆ. ಹಾಗೆ ಮುಚ್ಚಿದಾಗ ರಾಮನಿಗೆ ಮತ್ತೆ ಕೋಪ ಬಂದು ಕುಶಲವರ ಮೇಲೆ ಮತ್ತೆ ತಾನು ಬಾಣಗಳನ್ನು ಬಿಡ್ತಾ ಇದ್ದಾನಂತೆ. ಅದನ್ನು ಮತ್ತೆ ಇವರು ಮಾರ್ಗ ಮಧ್ಯದಲ್ಲಿ ಕೊಚ್ಚಿ ಅದನ್ನು ಮುರಿದು ಹಾಕಿ ಬಿಸಾಕ್ತಾ ಇದ್ದಾರಂತೆ. ಇದು ಲೋಕ ಇದುವರೆಗೆ ಕಂಡರಿಯದಂತಹ ಅಚ್ಚರಿಯ ಕಾಳಗ ತಂದೆ ಮಕ್ಕಳ ನಡುವೆ ನಡೆದಿದೆ ಅಂತ ಹೇಳಿ ನೋಡಿ, ಇಡೀ ಸುರಲೋಕವೇ ಬೆರಗಾಗ್ತಾ ಇದೆ ಅದನ್ನು ನೋಡಿ ಅಂತ ಹೇಳಿ ಕವಿ ಆಶ್ಚರ್ಯವನ್ನು

0: ಅಂದು ರಾವಣನ ಜೊತೆ ಯುದ್ಧ ಮಾಡಿದಾಗ ರಾವಣ ಕುಂಭಕರ್ಣನೇ ಮೊದಲಾದಂತಹ ರಕ್ಕಸರ ತಲೆಗಳನ್ನೆಲ್ಲ ಒಂದೇ ಒಂದು ಏಟಿಗೆ ಕತ್ತರಿಸಿ ತನ್ನ ಲಕ್ಷ್ಯವನ್ನು ಸಾಧಿಸಿ ಮತ್ತೆ ಬಂದು ರಾಮನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತಿದ್ದಂತಹ ಎಲ್ಲ ಬಾಣಗಳು ಇಂದು ವ್ಯರ್ಥವಾಗಿ ಎರಡು ಪಾಲಾಗಿ ಕೆಳಗೆ ಬೀಳ್ತಾ ಇದೆ. ಲವಕುಶರ ಪರಾಕ್ರಮ, ಅವರ ಬಾಣದ ಚಾತುರ್ಯ ತನ್ನ ಬಾಣದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪೆರಗಾಗಿ ರಾಮ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನಂತೆ. ಹಾಗೆ ನಿಂತ್ಕೊಂಡಾಗ ಕುಶಲವರು ಬಿಟ್ಟಂತಹ ಬಾಣಗಳು ಇವನ ಮೈಯನ್ನ ಹೊಕ್ಕುತ್ತಾ ಇವೆಯಂತೆ. ತನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ರಾಮನಿಗೆ ಮಕ್ಕಳ ಮೇಲೆ ಏನಾದ್ರು ಪ್ರೀತಿ ಇದೆಯಾ ಇಲ್ವಾ ಅಂತ ಪರೀಕ್ಷಿಸಿ ನೋಡೋಣವೋ ಅನ್ನೋ ರೀತಿಯಾಗಿ ಆ ಬಾಣಗಳು ರಾಮನ ಮೈಯನ್ನ ಹೊಕ್ಕುತ್ತಾ ಇದೆ ನೋಡು ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗೋ ವಿತ್ ಮಿಡ್ ಡೇ ನ್ಯೂಸ್. The headlines. Government withdraws emergency curbs on natural gas supplies following resumption of LNG shipments through Strait of Hormuz. Union Minister of Rural Development Shivraj Singh Chauhan

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ

0: ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಬಿಕ್ಕುಗಳಾದ ಕೊಳ್ಳೆಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಕಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮೆ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆ

0: ಗೆ ಭೇಟಿ ನೀಡುತ್ತಿರುವ ಬಿಎಲ್ಒಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ ಎಸ್ಐಆರ್ ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
1: ತಮ್ಮ ಮತ ಅತಿ ಅಮೂಲ್ಯವಾದದ್ದು, ಅದಕ್ಕೆ ಎಸ್ಐಆರ್ ಏನ್ ಇವತ್ತು ಶುರುವಾಗಿದೆಯೋ, ಬಿಎಲ್ಎಗಳು ಯಾರು ಬರ್ತಾರೋ ಎರಡು ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ ಬಿಎಲ್ಎ ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೇ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ ಎಸ್ಐಆರ್ ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಗೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೇ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಬೆಂಗಳೂರು, ಸಮಯ 2:40:28. ನಮ್ಮ ಮುಂದಿನ ಕಾರ್ಯಕ್ರಮ ರಸಮಂಜರಿ. ಸಂಸ್ಕೃತ ಕಲಿಕೆ ಹೇಗೆ ಏಕೆ, ಈ ಕುರಿತು ಭಾಷಣ ಆರತಿ ಶೇಡೆಹಾಬಾಳ್ ಅವರಿಂದ.
3: ಸಂಸ್ಕೃತ ಕಲಿಯಬೇಕೆನ್ನುವವರಲ್ಲಿ ಅನೇಕ ವಿಧಗಳಿವೆ. ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಹಂತ ಹಂತವಾಗಿ ಕಲಿಯುವುದು ಒಂದು ವಿಧ. ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಭ್ಯಸಿಸಿ ಸಂಸ್ಕೃತ ಭಾಷಾ ಬೋಧನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳ

ಕೊಳ್ಳಬೇಕೆನ್ನುವರು ಇನ್ನೊಂದು ವಿಧ. ಜನಸಾಮಾನ್ಯರು ಯಾವ ಯಾವುದೋ ವೃತ್ತಿಯಲ್ಲಿ ತೊಡಗಿದವರು, ಗೃಹಿಣಿಯರು, ನಿವೃತ್ತರು ಇತ್ಯಾದಿ ವರ್ಗದವರು. ಸಂಸ್ಕೃತ ಕಲಿಯಬೇಕೆನ್ನುವರು ಇನ್ನೊಂದು ವಿಧ. ನಾವೀಗ ಮೂರನೇ ವಿಧದ, ಅಂದರೆ ಜನಸಾಮಾನ್ಯರು ಸಂಸ್ಕೃತವನ್ನು ಸುಲಭವಾಗಿ ಹೇಗೆ ಕಲಿಯಬಹುದು ಎಂಬುದನ್ನು ಆಳವಾಗಿ ವಿಶ್ಲೇಷಿಸೋಣ. ಸಂಸ್ಕೃತದ ಜ್ಞಾನ ಗಂಧವೇ ಗೊತ್ತಿಲ್ಲದವರು ಸುಲಭವಾಗಿ ಸಂಸ್ಕೃತವನ್ನು ಕಲಿಯಬಹುದು. ಹೌದು, ಇದು ಖಂಡಿತ ನಿಜ. ಉದಾಹರಣೆಗೆ ಗೃಹಿಣಿಯೊಬ್ಬರು ಸಂಸ್ಕೃತವನ್ನು ಹೇಗೆ ಕಲಿತರು ಎಂಬುದನ್ನು ನೋಡೋಣ. ಮದುವೆಯಾಗಿದೆ, ಎರಡು ಮಕ್ಕಳಿವೆ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ. ಗೃಹಿಣಿಯ ವಯಸ್ಸು ಸುಮಾರು 55. ಕುಟುಂಬದ ಜವಾಬ್ದಾರಿ ಇದೆ. ಆದರೂ ಅವರಿಗೆ ಸಂಸ್ಕೃತವನ್ನು ಕಲಿಯುವ ಆಸೆ. ಅವರು ಮೊದಲು ಮಾಡಿದ ಕೆಲಸವೆಂದರೆ ಸಂಸ್ಕೃತ ಭಾರತಿಯವರು 10 ದಿನಗಳ ಕಾಲ ನಡೆಸಿಕೊಡುವ ಸಂಸ್ಕೃತ ಸಂಭಾಷಣಾ ಶಿಬಿರಂ ಇದಕ್ಕೆ ಸೇರಿದ್ದು. ಹೆಸರೇ ಹೇಳುವಂತೆ ಈ ಶಿಬಿರದ ಮೂಲ ಉದ್ದೇಶ ಸಂಸ್ಕೃತವನ್ನು ಮಾತನಾಡಲು ಕಲಿಸುವುದು. ಸಂಸ್ಕೃತದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರೂ ಸಹ, ಅಂದರೆ ಬಹುಪಾಲು ಜನ ಸಂಸ್ಕೃತದಲ್ಲಿ ಮಾತನಾಡಲಾರರು. ಹಾಗಿರುವಾಗ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರು 10 ದಿನಗಳಲ್ಲಿ ಏನು ಸಂಭಾಷಣೆ ಕಲಿತಾರು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುವುದು ಸಹಜ. ಈ ಶಿಬಿರದಲ್ಲಿ ಮೊದಲನೇ ದಿನದಿಂದಲೂ ಸಂಸ್ಕೃತ ಕಲಿಸುವವರು ಸಂಸ್ಕೃತವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಉಪಯೋಗಿಸುವುದಿಲ್ಲವೆಂಬುದೊಂದು ವಿಶೇಷ. ಅದು ಹೇಗೆ ಸಾಧ್ಯ ಅಂತ ಬಂದಾಗ, ಈ ಶಿಬಿರದಲ್ಲಿ 4 ಕಲಿಕಾ ವಿಧಾನಗಳು ಇರುತ್ತವೆ. ಉಪಸ್ಥಾಪನಂ ಅಭ್ಯಾಸ, ಪ್ರಯೋಗ, ವಾಕ್ಯರಚನಾ ಅಭ್ಯಾಸ. ಹೀಗೆ ಉಪಸ್ಥಾಪನಂ ಎಂದರೆ ಸಂಸ್ಕೃತದ ಕ್ರಿಯಾಪದ, ನಾಮಪದ, ಸರ್ವನಾಮ ಪದವನ್ನು ಹೇಳಿ ಅದನ್ನು ತೋರಿಸಿ ಕಲಿಸುವುದು. ಉದಾಹರಣೆಗೆ ಕಿಟಕಿ, ಬಾಗಿಲು ಇವುಗಳನ್ನು ತೋರಿಸಿ ವಾತಾಯನಂ, ದ್ವಾರಂ ಎಂದು ಹೇಳಿಕೊಡುತ್ತಾರೆ. ಅಥವಾ ಏಷಃ ಗಚ್ಚತಿ ಅಂದರೆ ಇವನು ಹೋಗುತ್ತಾನೆ, ಸಹ ಗಚ್ಚತಿ ಅವನು ಹೋಗುತ್ತಾನೆ ಎಂದು ಹೇಳಿ ಅಭಿನಯಪೂರ್ವಕವಾಗಿ ಮಾಡಿ ತೋರಿಸುತ್ತಾರೆ. ಇದಾದ ಮೇಲೆ ಪ್ರಯೋಗ. ಪ್ರಯೋಗದಲ್ಲಿ ವಿದ್ಯಾರ್ಥಿಗಳನ್ನು ಅನುಸರಿಸುತ್ತಾನೆ, ವಿದ್ಯಾರ್ಥಿ ಗುರುಗಳನ್ನು ಅನುಸರಿಸುತ್ತಾನೆ. ಅಂದರೆ ಅವನೂ ಕೂಡ ಬೇರೆ ಭಾಷೆ ಬಳಸದೆ ವಸ್ತುವನ್ನು, ವ್ಯಕ್ತಿಯನ್ನು ತೋರಿಸಿಯೇ, ಕ್ರಿಯೆಯನ್ನು ಅಭಿನಯಿಸಿಯೇ ಸಂಸ್ಕೃತವನ್ನು ಉಚ್ಚರಿಸುವುದಲ್ಲದೆ ಇತರ ಸಹಪಾಠಿಗಳಿಗೆ ಗುರುವಾಗುತ್ತಾನೆ. ಶಿಬಿರದ 10ನೇ ದಿನ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳೆಲ್ಲರೂ ಭಾಗವಹಿಸಿ ಸಂಸ್ಕೃತದಲ್ಲಿಯೇ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಉದಾಹರಣೆಗೆ ಸಂಖ್ಯೆ ಇರಬಹುದು, ಸಂಖ್ಯಾ ಗೀತೆ ಇರಬಹುದು, ವರ್ಣಮಾಲೆ ಇರಬಹುದು, ವರ್ಣಮಾಲಾ ಗೀತಾ ಇರಬಹುದು. ಉದಾಹರಣೆಗೆ ಹೇಳಬೇಕು ಅಂದರೆ ಸಂಖ್ಯಾ ಹೇಗೆ, ಏಕಂ, ದ್ವೇ, ತ್ರೀಣಿ, ಈ ಬೆರಳುಗಳು ಮೂಲಕ ತೋರಿಸಿಬಿಟ್ಟು ಹೇಳ್ಕೊಡೋ ಒಂದು ರೀತಿ. ಇನ್ನೊಂದು ಸಂಖ್ಯಾ ಗೀತ, ಏಕಂ ಏಕಂ ಆಗಚ್ಚ, ದ್ವೇ ದ್ವೇ ಸ್ವಾಗತಂ ಅಂತ. ಅದೇನದು, ಅಭಿನಯ ಮೂಲಕವಾಗಿ ಹೇಗೆ ಸ್ವಾಗತ ಮಾಡೋದು, ಕೂತ್ಕೊಳ್ಳಿ ಅಂತ ಹೇಗೆ ಹೇಳೋದು, ಇದೆಲ್ಲನೂ ವರ್ಣಮಾಲಾ ಗೀತ, ಸಂಖ್ಯೆಯ ಗೀತೆಯಾಗಿರ್ತದೆ. ಆಮೇಲೆ ಇನ್ನ ವರ್ಣಮಾಲಾ ಗೀತ ಅಂದ್ರೆ ಸ್ವರಗಳ ಗೀತೆಗಳು, ಅದು ಇರ್ತದೆ. ಅಶ್ವ, ಆಮ್ರಹ ಈ ತರ. ಇನ್ನು ವ್ಯಂಜನಗಳ ಗೀತೆ ಅಂದಾಗ ಕಮಲಂ ವಿಕಸತಿ ಸುಂದರ ಸರಸಿ ಕ ಖ ಗ ಘ ಣ, ಇನ್ನು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ಆ ತರ ವ್ಯಂಜನ ಕೂಡ ಆ ತರ ಗೀತೆ ಮೂಲಕನೇ ಹೇಳಿ ತೋರಿಸ್ತಾರೆ. ಇನ್ನು ನಾಮಪದ ಬಂದಾಗ ಭವತಃ ನಾಮ, ಭವತ್ಯಾಹ ನಾಮ ಅಂತ ಬಂದಾಗ

ನಾಮ ಕಿಂ, ಈ ಥರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿಬಿಟ್ಟು ಅದನ್ನು ಒಂಥರ ಹಾಡಿನ ರೂಪದಲ್ಲಿ ಶಿಬಿರಾರ್ಥಿಗಳ ಹತ್ತಿರನೇ ಹೋಗ್ಬಿಟ್ಟು ಹೇಳ್ಕೊಡೋದು ಒಂದು ರೀತಿ. ಆಮೇಲೆ ದೇಶಭಕ್ತಿ ಗೀತೆ ಇರ್ಬೋದು, ಸುಭಾಷಿತಗಳಿರ್ಬೋದು, ಹೀಗೆ ಹಂತ ಹಂತವಾಗಿ ವ್ಯಾಕರಣಬದ್ಧವಾಗಿ ಅಭಿನಯಪೂರ್ವಕವಾಗಿ ಮಾಡಿ ತೋರಿಸಿ ಹೇಳ್ಕೊಡ್ತಾರೆ. ಇಂಥ ಶಿಬಿರದಲ್ಲಿ ಸುಮಾರು 4 ಮತ್ತು 5ನೇ ಕ್ಲಾಸಿನ ಅಂದರೆ 5ನೇ ತರಗತಿ ಓದುತ್ತಿರುವ ಹುಡುಗರು ಹುಡುಗಿಯರು, ಆಮೇಲೆ ಸ್ವಲ್ಪ ದೊಡ್ಡವರು ಪುರುಷರು ಸ್ತ್ರೀಯರು ವೃದ್ಧರು 12 ವರ್ಷದ ಮೇಲ್ಪಟ್ಟಿಂದ 60 ವರ್ಷದವರೆಗೂ ಸಹ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ. ಒಂದೊಂದು ಶಿಬಿರದಲ್ಲಿ ಅಜ್ಜ ಅಜ್ಜಿ ಸೊಸೆ ಮೊಮ್ಮಗ ಮೊಮ್ಮಗಳು ಇದ್ದದ್ದು

ವಿಶೇಷ ಇದೆ. ಕೊನೆಯ ದಿವಸ ಅಂದರೆ 10ನೇ ದಿವಸ ಎಲ್ಲರೂ ಕಡ್ಡಾಯವಾಗಿ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕು ಮತ್ತು ಅವರು ಪ್ರದರ್ಶನ ನೀಡಬೇಕು. ಹಾಗೆ ಎಲ್ಲರೂ ಮಾಡುತ್ತಾರೆ ಕೂಡ. ಅಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನು ಕೊಟ್ಟಿರ್ತಾರೆ. ಅಂದರೆ ಅವರಿಗೆ ವೇದಿಕೆಯ ಭಯವೇ ಇರುವುದಿಲ್ಲ. ಇವೆಲ್ಲ ಒಂದು ನಾವು ಒಂದು ಪ್ಲಸ್ ಪಾಯಿಂಟ್ಗಳು ಅಂತ ಈ ಶಿಬಿರದಿಂದ ತಿಳ್ಕೊಳ್ಬಹುದು. ಇಲ್ಲಿಯ ವಿಶೇಷತೆಯನ್ನು ಗಮನಿಸಿದಿರಾ? ಗುರುಗಳು ಚಿಕ್ಕವರ ಜೊತೆಗೆ ಚಿಕ್ಕವರಾಗಿ, ದೊಡ್ಡವರ ಜೊತೆಗೆ ದೊಡ್ಡವರಾಗಿ ಅಭಿನಯಿಸುತ್ತಾರೆ, ಅವರಿಗೆ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಅವರವರ ಸರದಿ ಬಂದಾಗ ಸಂಸ್ಕೃತ ಪದ ವಾಕ್ಯ ಉಚ್ಚಾರಣೆ ಮಾಡಿ ಅಭಿನಯಿಸುತ್ತಾರೆ. ಹಾಗಾಗಿ ಶಿಬಿರ ಯಾವಾಗಲೂ ಲವಲವಿಕೆಯಿಂದ ಕೂಡಿರುತ್ತದೆ. ಶಿಬಿರಾರ್ಥಿಗಳೆಲ್ಲ ಯಾವುದೋ ಒಂದು ಉತ್ಸವವೆಂಬಂತೆ ಒಂದಾಗಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಅಲ್ಲಿ ಜಾತಿ ಮತ ಯಾವುದೇ ಭೇದ ಇಲ್ಲ. ದೊಡ್ಡವರು ಚಿಕ್ಕವರು, ಪುರುಷರು ಸ್ತ್ರೀಯರು ಅಂತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ವಸುದೈವ ಕುಟುಂಬವೆನ್ನುವಂತೆ ಅಲ್ಲಿ ಅವರು 10 ದಿವಸಗಳ ಕಾಲ ಸಂಭ್ರಮಪಟ್ಟು ಒಂಥರ ಸಂಸ್ಕೃತ ಉತ್ಸವ ಅನ್ನೋ ಥರ ಅವರು ಮಾಡ್ಕೊಂಡು ಬಿಡ್ತಾರೆ 10 ದಿವಸ. ಇನ್ನು ವಾಕ್ಯ ರಚನಾ ಹಂತಕ್ಕೆ ಬಂದಾಗ ಉಪಸ್ಥಾಪನದಲ್ಲಿ ಕಲಿಸಿಕೊಟ್ಟ ವಸ್ತು ವಾಕ್ಯಗಳನ್ನು ಅನುಸರಿಸಿ ಅವರು ಹೊಸ ಹೊಸ ವಾಕ್ಯಗಳನ್ನು ರಚನೆ ಮಾಡ್ತಾರೆ. ಸಹ ಖಾದತಿ, ಅವನು ತಿನ್ನುತ್ತಾನೆ, ಅಂದರೆ ದೂರದಲ್ಲಿರುವವರನ್ನು ಉದ್ದೇಶಿಸಿ. ಏಷಃ ಪತತಿ, ಇವನು ಬೀಳುತ್ತಾನೆ ಹತ್ತಿರದವರನ್ನು. ಹೀಗೆ ಎಷ್ಟೊಂದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿತಾರೆ ಅಂದರೆ ನಿಮಗೆಲ್ಲ ಆಶ್ಚರ್ಯವಾಗ್ಬೋದು, ಅಷ್ಟು ವ್ಯಾಕರಣಬದ್ಧವಾಗಿ ಹೇಳ್ಕೊಟ್ಟಿರ್ತಾರೆ. ಇನ್ನು ಎರಡೇ ಎರಡು ಪುಟದ ಕೋಷ್ಟಕವೊಂದನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಕೊಟ್ಟು ಆ ಒಂದೇ ಕೋಷ್ಟಕದಿಂದ ಹೇಗೆ ವಿವಿಧ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದನ್ನು ಹೇಳಿಕೊಡುತ್ತಾರೆ. 16 ವಾಕ್ಯಗಳನ್ನು ಮಾಡಿ ತೋರಿಸಿ ವಿವರಿಸುತ್ತಾರೆ. ವಿದ್ಯಾರ್ಥಿಗಳಿಂದಲೂ ಮಾಡಿಸುತ್ತಾರೆ. ಇದು ಅಭ್ಯಾಸದ ಹಂತ. ಹೀಗೆ ಯಾವುದೇ ಪುಸ್ತಕ ಪೆನ್ನಿನ ಸಹಾಯವಿಲ್ಲದೆ ಬಾಯಿಪಾಠ ಮಾಡದೆ 2 ಪುಟಗಳ ಕ್ರಿಯಾಪದ ಕೋಷ್ಟಕದಿಂದಲೇ 10 ದಿನಗಳಲ್ಲಿ 10,000 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದು ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ. ಇದಾದ ಮೇಲೆ 10 ದಿನಗಳ ಶಿಬಿರದ ಸಮಾರೋಪದ ನಂತರ ಏನು ಮಾಡಬೇಕು ಎಂದರೆ, ವಾರಕ್ಕೆ 1 ದಿನ 2 ಗಂಟೆಗಳ ಕಾಲ ತರಗತಿಗಳನ್ನು 2-3 ತಿಂಗಳುಗಳ ಕಾಲ, ಅಂದರೆ ಪುನರಾವರ್ತನ ಕಕ್ಷಾ ಅಂತ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಒಂದು ಪರೀಕ್ಷೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅರ್ಹತೆ ಬಂದಿರುತ್ತದೆ. ಸಂಸ್ಕೃತದಲ್ಲಿ ಸ್ವಲ್ಪ ಪ್ರಬುದ್ಧರಾಗಿರ್ತಾರೆ. ಮಕ್ಕಳಿಗಾದರೆ ಚಿಕ್ಕ ಪರೀಕ್ಷೆಗಳು, ಅವುಗಳು 4 ಸ್ತರಗಳಲ್ಲಿರುತ್ತವೆ. ಸರಳ, ಸುಗಮ, ಸರಸ ಮತ್ತು ಸುಖದ. ಹೀಗೆ 6 ತಿಂಗಳಿಗೆ 1 ಅವರು ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬಹುದು. ಅದು ಪತ್ರಾಚಾರ ದ್ವಾರ ಪರೀಕ್ಷಾ, ಆನ್ಲೈನಲ್ಲೂ ಇರುತ್ತದೆ ಮತ್ತು ಸೆಂಟ್ರಿಗೆ ಹೋಗಿ ಸಹ ಬರೆಯಬಹುದಾದಂಥ ಅವಕಾಶ ಇರ್ತದೆ. ಇನ್ನು ಸ್ವಲ್ಪ ದೊಡ್ಡವರಿಗಾದರೆ ಅಥವಾ ಸ್ವಲ್ಪ ಸಂಸ್ಕೃತ ಗೊತ್ತಿರೋವಂಥವರಿಗೆ, ಅವ್ರಿಗೂ 4 ಹಂತಗಳಿರ್ತವೆ. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ, ಇವು ಸಹ 4 ಹಂತಗಳಲ್ಲಿ ಇರುತ್ತವೆ. ಇವುಗಳೆಲ್ಲವೂ ಎಷ್ಟು ಸುಲಭವಾಗಿರುತ್ತವೆ ಎಂದರೆ, ಸ್ವಾಧ್ಯಾಯ ಮಾಡಿಯೇ ಅವರು ಪರೀಕ್ಷೆಗಳನ್ನು ಬರೆಯಬಹುದಾಗಿರುತ್ತದೆ. ಅವರೇ ಸ್ವತಃ ಸ್ವಾಧ್ಯಾಯ ಮಾಡಿ ಕಲಿತು ಪಾಸಾಗುವಷ್ಟರ ಮಟ್ಟಿಗೆ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಈ ಪುಸ್ತಕಗಳು ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಲಭ್ಯ, ಅಂದರೆ ತಮ್ಮ ತಮ್ಮ ಮಾತೃಭಾಷೆಯ ಮೂಲಕವೇ ಕಲಿಯಬಹುದಾದ ಪುಸ್ತಕಗಳು. ಆಂಗ್ಲ ಭಾಷೆಯಲ್ಲೂ ಸಹ ಲಭ್ಯ. ಇನ್ನೊಂದು ವಿಷಯವೆಂದರೆ, ವಿದ್ಯಾರ್ಥಿಗಳ ಪ್ರತಿಯೊಂದು ಅವಶ್ಯಕತೆಯನ್ನೂ ಗಮನಿಸಿ ಅವರಿಗೆ ಎಲ್ಲೂ ಸಮಸ್ಯೆಯಾಗದಂತೆ ಸುಲಭವಾಗಿ ಮನಸ್ಸಿಗೆ ನಾಟುವಂತೆ ಈ ಪುಸ್ತಕಗಳನ್ನು ಬಹಳಷ್ಟು ಸಂಶೋಧನೆಯ ನಂತರವೇ ತಯಾರಿಸಲಾಗಿದ್ದು, ಇವು ಸ್ವಾಧ್ಯಾಯಕ್ಕೆ ಅದ್ಭುತ ಮಾದರಿಗಳು ಎನ್ನಬಹುದು. ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಅನ್ನು ಸಹ ಸಂಸ್ಕೃತ ಭಾರತಿ ಒದಗಿಸುತ್ತದೆ. ಕೋವಿದ ಪರೀಕ್ಷೆ ಅಂದರೆ ಸ್ನಾತಕ ಪದವಿಗೆ ಸಮಾನವಾಗಿರುತ್ತದೆ. ಬೇರೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಕೋವಿದ ಪರೀಕ್ಷೆಯ ಉತ್ತೀರ್ಣತಾ ಪತ್ರ ಪ್ರಮಾಣ ಪತ್ರವನ್ನು ನೀಡಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆಯಬಹುದು, ಅಂದರೆ MA ಇನ್ ಸಂಸ್ಕೃತ್ ಮಾಡಬಹುದು. ಇದು ಭಾರತದ ಬಹುಪಾಲು ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಸಹ ಲಭ್ಯವಾಗಿರುತ್ತದೆ. ಅದಾದ ನಂತರ ಸಂಸ್ಕೃತದಲ್ಲಿ PhD ಪದವಿಯನ್ನು ಸಹ ಪಡೆಯಬಹುದು. ಆದರೆ ನಾವು ಈ ಒಂದು ನೆನಪಿನಲ್ಲಿ ಇಡಬೇಕಾದ ಅಂಶ ಅಂದರೆ,

ಸಂಸ್ಕೃತದಲ್ಲಿ ಪದವಿಗಳನ್ನು ಪಡೆಯುವುದು ಬೇರೆ, ನಿರರ್ಗಳವಾಗಿ ಮಾತನಾಡುವುದು ಬೇರೆ. ಸಂಸ್ಕೃತ ಮಾತನಾಡಲು ಸಂಸ್ಕೃತ ಪ್ರಮಾಣಪತ್ರವನ್ನು ಪಡೆಯಲು ಪದವಿ ಸಹಾಯ ಮಾಡುವುದೇ ಹೊರತು ಅದು ಪದವಿ ಬೇಕೇ ಬೇಕೆಂಬ ಅವಶ್ಯಕತೆ ಇಲ್ಲ. ಸಂಸ್ಕೃತದಲ್ಲಿ ಮಾತನಾಡಲು ಬೇಕಾದದ್ದು ನಿರಂತರ ಅಭ್ಯಾಸ, ಸಮಯ ಕೊಡುವುದು ಮತ್ತು ಶ್ರದ್ಧೆ, ಆಸಕ್ತಿ, ಸಂಸ್ಕೃತದಲ್ಲಿ ಉತ್ಸಾಹ. ನಾವು ಸಂಸ್ಕೃತ ಕಲಿಯಲೇಬೇಕು. ಸಂಸ್ಕೃತ ನಮ್ಮ ಭಾಷೆ, ಸಂಸ್ಕೃತ ನಮ್ಮ ಪ್ರಾಣ, ನಮ್ಮ ಮೂಲ. ಸಂಸ್ಕೃತ ಅಂದರೆ ನಮ್ಮ ಭಾರತದ ಮೂಲ ಬೇರು ಅಂದರೆ ಸಂಸ್ಕೃತ. ಅದನ್ನು ಕಲಿಯಲೇಬೇಕು ಅನ್ನೋ ಉತ್ಸಾಹ ಹೊಂದಿದ್ದರೆ ಸಾಕು. ಮಾತನಾಡಿ ಮಾತನಾಡಿ ಮಾತು ಬರುತ್ತದೆ. ಹೇಗೆ ಚಿಕ್ಕ ಮಕ್ಕಳು ತೊದಲು ನುಡಿಗಳಿಂದ ಭಾಷೆಯನ್ನು ಕಲಿಯುತ್ತಾರೋ ಹಾಗೆ ಆರಂಭದಲ್ಲಿ ತಪ್ಪು ಮಾತನಾಡಿದರೂ ಸಹ ಆಮೇಲಾಮೇಲೆ ಮಾತು ತಾನೇ ತಾನಾಗಿ ತಪ್ಪಿಲ್ಲದೆ ನಿರರ್ಗಳವಾಗಿ ಹೊರಬರುತ್ತದೆ. ಇನ್ನು ಲಿಪಿಗಳ ಬಗ್ಗೆ ನಾನು ಎಲ್ಲೂ ಹೇಳಲೇ ಇಲ್ಲ. 10 ದಿನಗಳ ಶಿಬಿರದಲ್ಲಿ ಲಿಪಿಯ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಆದರೆ ಪರೀಕ್ಷೆಗಳಲ್ಲಿ ಲಿಪಿಯ ಅಭ್ಯಾಸವು ಒಳಗೊಂಡಿದೆ. ಅದಕ್ಕೆ ದೇವನಾಗರಿ ಲಿಪಿ ಅಂದರೆ ಸಂಸ್ಕೃತ ಭಾಷೆಯ ಲಿಪಿ. ಹಿಂದಿ ಭಾಷೆ ಬರುವವರಿಗೆ ಈ ಲಿಪಿ ಹೊಸದೇನಲ್ಲ. ಸಂಸ್ಕೃತ ಭಾಷೆಯ ಲಿಪಿ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾದ ಹಲವೇ ಹಲವು ಲಿಪಿಗಳಲ್ಲಿ ಒಂದು. ಈ ಲಿಪಿಯನ್ನು ಕಲಿಯುವಾಗಲೇ ಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಕಲಿಸುತ್ತಾರೆ. ಸಂಸ್ಕೃತ ಭಾಷೆಯ ಮೂಲ ಅದರ ಆತ್ಮ ಮತ್ತು ಉಚ್ಚಾರ ಬದ್ಧತೆ. ಈ ಉಚ್ಚಾರ ಶುದ್ಧತೆ ಇಲ್ಲದಿದ್ದರೆ ಸಂಸ್ಕೃತದ ಮಾತು ಅಪಭ್ರಂಶವಾಗಿ ಬಿಡುತ್ತದೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರೂ ಸಹ ಕೇವಲ 10 ದಿನಗಳ ಸಂಸ್ಕೃತ ಸಂಭಾಷಣ ಶಿಬಿರದಿಂದ ಆರಂಭ ಮಾಡಿ ಅಷ್ಟಾವಧಾನಿಗಳಾಗುವವರೆಗೂ ಬಂದಿದ್ದಾರೆ ಎಂದರೆ ಸಂಸ್ಕೃತ ಭಾರತಿ ಕಲಿಸುವ ರೀತಿ ಹೇಗಿರಬೇಡ? ನೀವೇ ಯೋಚನೆ ಮಾಡಿ. ಈ ಎಲ್ಲ ಕಲಿಕೆಯ ಪುಸ್ತಕಗಳನ್ನೂ ಸಹ ಅವರೇ ಬರೆಯುತ್ತಾರೆ. ಸಂಸ್ಕೃತ ಭಾರತಿಯಲ್ಲಿ ಕೆಲಸ ಮಾಡುವವರು, ಎಲ್ಲ ತರಹದ ಹುದ್ದೆಗಳಲ್ಲಿರುವವರು ಹಾಗೂ ನಿವೃತ್ತ ಅಧಿಕಾರಿಗಳು ಸ್ವ ಇಚ್ಛೆಯಿಂದ ನಿಸ್ವಾರ್ಥ ಸೇವೆ ಮಾಡುತ್ತಾರೆ. ಈ ಸಂಸ್ಥೆಗೆ ಎಲ್ಲಿಂದಲೂ ಯಾವುದೇ ಸರ್ಕಾರದಿಂದಲೂ ಯಾವ ಅನುದಾನವೂ ಇರುವುದಿಲ್ಲ. ಇಲ್ಲಿಯವರೆಗೂ ಅವರು ಯಾವುದೇ ಧನ ಸಹಾಯ ಅಪೇಕ್ಷೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಆಮೇಲೆ ಪ್ರಚಾರವಾಗಲಿ ಅಧಿಕಾರವಾಗಲಿ ಯಾವುದನ್ನೂ ಇವರು ಬಯಸುವುದಿಲ್ಲ. ಶಿಬಿರವೂ ಸಹ ಶುಲ್ಕರಹಿತವಾಗಿರುತ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಪಾಠ ಮಾಡಲು ಇವರು ಶಿಕ್ಷಕರುಗಳಿಗೆ ತರಬೇತಿಯನ್ನು ಅಂದರೆ ಆವಾಸಿ ತರಬೇತಿ ಅಂದರೆ ಅಲ್ಲೇ 10 ದಿವಸಗಳ ಕಾಲ ಅಲ್ಲೇ ಇದ್ದುಕೊಂಡು ಪ್ರಬೋಧನ ವರ್ಗ, ಪ್ರಶಿಕ್ಷಣ ವರ್ಗ ಅಂತ ಅವರು ವರ್ಷದಲ್ಲಿ ಒಂದ್ಸಾರಿ ಮಾಡ್ತಾರೆ. ಅದು ಸಹ ನಿಶುಲ್ಕವಾಗಿ ಬೆಳಗ್ಗೆ 5:30 ಶುರು ಮಾಡಿದರೆ ರಾತ್ರಿ 10:30 ಎಲ್ಲ ಬರೀ ಸಂಸ್ಕೃತದಲ್ಲೇ ಇರುತ್ತೆ. ಯೋಗ ಇರ್ಬೋದು, ಶ್ಲೋಕಗಳಿರ್ಬೋದು, ಕ್ರೀಡೆ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು. ಹೀಗೆ ಆ ಇಡೀ ದಿವಸ ಅವರು ಬರೀ ಸಂಸ್ಕೃತದಲ್ಲೇ ಇರುವುದರಿಂದ ಸಂಸ್ಕೃತವು ಬಹಳ ಸುಲಭವಾಗಿ ಮನದಟ್ಟಾಗುತ್ತದೆ ಮತ್ತು ನಿರರ್ಗಳವಾಗಿ ಮಾತನಾಡಲು ಸಹಕಾರಿಯಾಗುತ್ತದೆ. ನಿಜ ಹೇಳಬೇಕು ಅಂದರೆ ಈ 10 ದಿನಗಳಲ್ಲಿ ಸಂಸ್ಕೃತ ಸಂಭಾಷಣೆಯನ್ನು ಒಂದು ಮಟ್ಟಕ್ಕೆ ಕಲಿಸುವ ಸಂಸ್ಕೃತ ಸಂಭಾಷಣಾ ಶಿಬಿರ ಬೇರೆ ಇಲ್ಲವೆಂದೇ ಹೇಳಬಹುದು. ಇನ್ನು ಸಂಸ್ಕೃತ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಕಲಿಯಬಹುದು ಅಂದರೆ ಕರ್ನಾಟಕದಲ್ಲಿ ಸಂಸ್ಕೃತವನ್ನು ಕಲಿಯಲು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಅಲ್ಲದೆ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಇದಲ್ಲದೆ ತಿರುಪತಿ, ವಾರಣಾಸಿ ಇಲ್ಲಿಯೂ ಸಹ ಸಂಸ್ಕೃತ ಕಲಿಕಾ ಕೇಂದ್ರಗಳಿವೆ. ಪ್ರತ್ಯೇಕ ಪರೀಕ್ಷೆಗಳು, ಪಠ್ಯಪುಸ್ತಕಗಳಿವೆ. ಅವು ಸಹ ವ್ಯಾಕರಣಬದ್ಧವಾಗಿವೆ ಮತ್ತು ತರ್ಕಬದ್ಧವಾಗಿದ್ದಾವೆ. ನಮ್ಮ ಸಂಸ್ಕೃತ ಭಾಷೆ ಎಂದರೆ ಒಂದು ವೈಜ್ಞಾನಿಕ ಭಾಷೆ. ಸ್ವರಗಳ ಉಚ್ಚಾರಣೆಯಿಂದ ಹಿಡಿದು ಹೇಳ್ಕೊಡ್ತಾರೆ. ತುಂಬ ತುಂಬ ಸುಲಭವಾದ ಭಾಷೆ ಇದು. ನಾವೆಲ್ಲ ಹೇಳ್ತಾರಲ್ವಾ ತುಂಬ ಕಷ್ಟ, ಅದು ಬರೀ ಮಂತ್ರಗಳಿಗೆ ಮಾತ್ರ ಮೀಸಲು ಅಂತ. ಹಾಗೇನಿಲ್ಲ, ಸಂಸ್ಕೃತ ಕಲಿಕೆ ಬಹಳ ಸರಳ ಮತ್ತು ಸುಲಭ. ನಮ್ಮ ಸನಾತನ ಭಾಷೆ ಸಂಸ್ಕೃತ. ಎಲ್ಲರಿಗೂ ಏನು ಆಸೆ, ಒಂದೇ ಆಸೆ ಏನು ಇರುವುದು ಅಂದರೆ ನಮ್ಮ ಉದ್ದೇಶ ಏನಾಗಿರಬೇಕು, ಸಂಸ್ಕೃತ ಭಾಷೆ ನಮ್ಮ ಆಡುಭಾಷೆಯಾಗಬೇಕು ಎನ್ನುವುದು ಮಾತ್ರ. ಈ ಸಂಸ್ಕೃತ ಕಲಿಕೆಯಲ್ಲಿ ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ, ಎಲ್ಲ ಜಾತಿ ಮತದವರಿಗೂ ಸಹ

0: ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ, ಸಂಸ್ಕೃತವನ್ನು ಕಲಿಯಲು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯತು ಭಾರತಂ, ಜಯತು ಸಂಸ್ಕೃತಂ, ಜಯತು ಮನುಕುಲಂ, ಜಯತು ಸಂಸ್ಕೃತ ಭಾರತಿ. ಯಾಕೆಂದರೆ ಸಂಸ್ಕೃತ ಭಾರತಿ ಇಲ್ಲಿ ಬಹಳ ಶ್ರಮವಹಿಸಿ ಪಾಠಗಳನ್ನು ಮಾಡುವುದರಿಂದ ಗ್ರಾಮ ಗ್ರಾಮಗಳಿಗೆ ಹೋಗಿ ಇರ್ಬೋದು, ಹಳ್ಳಿ ಹಳ್ಳಿಗೆ ಹೋಗೋದು, ನಗರಗಳು, ಜಿಲ್ಲೆಗಳು, ರಾಜ್ಯಗಳು ಅಲ್ಲದೆ ವಿದೇಶಗಳಿಗೂ ಸಹ ಹೋಗ್ಬಿಟ್ಟು ಒಂದು ಸಂಸ್ಕೃತವನ್ನು ಕಲಿಸಿ ಬರೋ ಅಂತ ಎಷ್ಟೋ ಶಿಕ್ಷಕರನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಕೋಟಿ ಕೋಟಿ ಜನರು ಸಂಸ್ಕೃತವನ್ನು ಕಲಿತಿದ್ದಾರೆ. ಎಷ್ಟೊಂದು ಗ್ರಾಮಗಳು ಉತ್ತರ ಭಾರತದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಸಂಸ್ಕೃತ ಆಡುಭಾಷೆಯಾಗಿ ಪ್ರತಿ ಕುಟುಂಬದಲ್ಲಿಯೂ ಸಂಸ್ಕೃತ ನಿರರ್ಗಳವಾಗಿ ಮಾತನಾಡುವುದು ಕೂಡ ಆಗಲೇ ರೂಢಿಯಲ್ಲಿ ಬಂದಿದೆ. ಈ ಥರ ಸಂಸ್ಕೃತವನ್ನು ಸುಲಭ ಕಲಿಕೆಯನ್ನು ನಾವು ಕಲಿಯೋಣ ಮತ್ತು ಕಲಿಸೋಣ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು.
1: ಇದುವರೆಗೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಹೇಗೆ ಏಕೆ ಈ ಕುರಿತು ಆರತಿ ಶೆಡ್ವಾಳ್ ಅವರಿಂದ ಭಾಷಣ ಕೇಳಿದಿರಿ.
2: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
3: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
4: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
2: ನಮ್ಮ ಕನ್ನಡ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಬೆಂಗಳೂರು, ಸಮಯ 3:05. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತ ಸಮಯ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಲೂಡೋ ಚಿತ್ರದ ಗೀತೆ. ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಸಂದೀಪ್ ಶ್ರೀವಾತ್ಸವ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತ ಸಂಯೋಜನೆ.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಶಿಮ್ಲಾ ಮಿರ್ಚಿ ಚಿತ್ರದ್ದು. ಹಾಡಿದ್ದಾರೆ ಮೀಟ್ ಬ್ರೋಸ್ ಅಂಜಾನ್ ಫಿಯೆಟ್, ಯಾಸರ್ ದೇಸಾಯಿ ಹಾಗೂ ಖುಷ್ಬು ಗೋವಲ್. ಸಾಹಿತ್ಯ ಕುಮಾರ್, ಸಂಗೀತ ಮೀಟ್ ಬ್ರೋಸ್ ಅಂಜಾನ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಗುಲ್ಮಹರ್ ಕಾರ್ಯಕ್ರಮದ ಮುಂದಿನ ಗೀತೆ ರಾಧೆ ಶ್ಯಾಮ್ ಚಿತ್ರದ್ದು. ಕುಮಾರ್ ಅವರ ಸಾಹಿತ್ಯಕ್ಕೆ ಮನನ್ ಭಾರದ್ವಾಜ್ರವರು ಸಂಗೀತವನ್ನು ನೀಡಿದ್ದು ಹರ್ಜೋತ್ ಕೌರ್ ಅವರೊಂದಿಗೆ ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಕಾರ್ಯಕ್ರಮದ ಮುಂದಿನ ಗೀತೆ ಹೀರೋ ಪಾಂಟಿ 2 ಚಿತ್ರದ್ದು. ಈ ಗೀತೆಗೆ ಮೆಹಬೂಬ್ ರವರ ಸಾಹಿತ್ಯವಿದ್ದು ಎ ಆರ್ ರೆಹಮಾನ್ ರವರು ಸಂಗೀತ ಸಂಯೋಜನೆ ಮಾಡಿದ್ದು ಸ್ವಾಗತ್ ರಾಥೋಡ್ ಹಾಗೂ ಫೈಜ್ ಮುಸ್ತಫಾ ಅವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಡ್ರೀಮ್ ಗರ್ಲ್ 2 ಚಿತ್ರದ್ದು. ಹಾಡಿದವರು ಮೀಟ್ ಬ್ರೋಸ್ ಫಿಯಟ್, ಜೋನಿತ್ ಗಾಂಧಿ ಹಾಗೂ ಜುಬಿನ್ ನೌಟಿಯಾಲ್. ಸಾಹಿತ್ಯ ಕುಮಾರ್, ಸಂಗೀತ್ ಸೌರವ್ ರಾಯ್ ಮತ್ತು ಮೀಟ್ ಬ್ರೋಸ್.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಆಯುಷ್ಮತಿ ಗೀತಾ ಮೆಟ್ರಿಕ್ ಪಾಸ್ ಚಿತ್ರದ್ದು. ಸಂಜನ್ ಝಾ ಹಾಗೂ ವಿಜಯ್ ಮಹೇಂದ್ರ ಶಿಂದೆ ಅವರ ಸಾಹಿತ್ಯಕ್ಕೆ ಮನೀಶ್ರವರು ಸಂಗೀತ ಸಂಯೋಜಿಸಿ ಗೀತೆಗೆ ಧ್ವನಿಯಾಗಿದ್ದಾರೆ.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಕಿಸಿಕಾ ಭಾಯಿ ಕಿಸಿಕಾ ಜಾನ್ ಚಿತ್ರದ್ದು. ಹಾಡಿದವರು ಕಮಾಲ್ ಖಾನ್, ಪಾಲಾಕ್ ಮುಚ್ಚಲ್. ಸಾಹಿತ್ಯ ಶಬ್ಬೀರ್ ಅಹಮದ್, ಸಂಗೀತ ಹಿಮೇಶ್ ರೇಷಮ್ಯಾ.

ಅಲಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ರವರ ಧ್ವನಿಗಳಲ್ಲಿ ಮೂಡಿಬರಲಿದೆ ನಾಮ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ ಹಾಗೂ ಹಿಮೇಶ್ ರೇಷಮಯ್ಯ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇದುವರೆಗೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 4:45. ಈಗ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಸಂಜೆ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. 6:51 ಕೃಷಿ ರಂಗದಲ್ಲಿ ಸಮಯಸಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂವಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45-8:45 ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ಹಿಂದಿ ಮತ್ತು ಇಂಗ್ಲಿಷ್ ದ್ವಿಭಾಷಾ ವೀಕ್ಷಕ ವಿವರಣೆಯನ್ನು

ಮೂವತ್ತನೆಯ ಅಖಿಲ ಭಾರತ ಸಂಗೀತ ಸಮ್ಮೇಳನ, ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಬಾನ್ಸುರಿ ವಾದನ, ದೇವೇಂದ್ರ ಮುರುಡೇಶ್ವರ್ ಅವರ ಬಾನ್ಸುರಿ ವಾದನ, ರಾಗ್ ಪುಷ್ಪಚಂದ್ರಿಕಾ, ಮಧ್ಯಲಾಯ್ ತೀನ್ ತಾಳ, ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ, ರಾಗ್ ಜೋಗ್ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೆ ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ 4:03:05. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.

0: ಮಹಾಚೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ. ಇದೀಗ ಕೇಳುಗರು ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ ಹೆಸರು?
1: ಚಂದ್ರು ಅಂತ. ಜೀವನ್ ಭೀಮಾ ನಗರ, ಬೆಂಗಳೂರಿಂದ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್, ನಾನು ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಸಿವಿಲ್ ಕೋರ್ಟ್ ಬೆಂಗಳೂರು.
0: ಹಾ, ಮುಂಚೆ ಕರೆ ಮಾಡಿದ್ರ?
1: ಒಂದ್ ಹೆಸರು ನಿಮ್ಮ ಹತ್ರನೇ
0: ಮಾತಾಡಿದ್ದೀನಿ. ಮತ್ತೆ ಇವತ್ತಿಂದು ಟಾಪಿಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ, ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು?
1: ಮೇಡಮ್, ಎಲೆಕ್ಟ್ರಿಕಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಂದ್ರೆ ಎಲೆಕ್ಟ್ರಿಕಲ್ ಬೈಕ್ ತಗೊಳೋದು ಅಥವಾ ಕಾರ್ ಏನ್ ತಗೊಳೋದು ಅಂದ್ರೆ ಒಳ್ಳೇದು ಅನ್ಕೋತೀನಿ ನಾನು. ಯಾಕಂದ್ರೆ ಪೆಟ್ರೋಲ್ ಹಾಕ್ಸಂಗಿಲ್ಲ, ಅಮೌಂಟ್ ಉಳಿತದೆ. ಪೆಟ್ರೋಲ್ ಹಾಕ್ಸಂಗಿಲ್ಲ, ಏನಿಲ್ಲ, ನಾವು ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡು ಎಲ್ಲಾರು ಓಡಾಡ್ಬೋದು ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಹೊಗೆ ಬರಲ್ಲ ನೋಡಿ, ಮೇನು ಅದೇ ನಮ್ಗೆ
0: ಪೊಲ್ಯೂಷನ್.
1: ಪೊಲ್ಯೂಷನ್ ಇಂಪಾರ್ಟೆಂಟ್ ಅಲ್ಲ, ಅದನ್ನ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
0: ಇದೆಯಾ ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ತಗೋಬೇಕು ಅಂತ?
1: ನಾನು ಆಕ್ಚುಲಿ ಒಂದು ಒನ್ ಮಂತ್ ಓಡಿಸಿದೀನಿ ನಾನು ಫ್ರೆಂಡ್ ಹತ್ರ ಇಸ್ಕೊಂಡು.
0: ಹೇಗನ್ಸ್ತು ಓಡಿಸ್ಬೇಕಾದ್ರೆ?
1: ಚೆನ್ನಾಗಿತ್ತು, ಚೆನ್ನಾಗಿದೆ ಮ್ಯಾಮ್, ಸೌಂಡ್ ಇಲ್ಲ ಏನಿಲ್ಲ, ಚೆನ್ನಾಗಿದೆ, ಸೌಂಡ್ ಇಲ್ಲ, ಆಮೇಲೆ ಪೊಲ್ಯೂಷನ್ ಬರಲ್ಲ, ಒಂಥರ ಚೆನ್ನಾಗಿತ್ತು ಬೈಕ್ ಅದು. ಅದಕ್ಕೆ ನಾನು ಅನ್ಕೊಂಡು ನಾನು ತಗೋಬೇಕು ಇದನ್ನ ಅಂತ ನಾನು ಅನ್ಕೊಂಡೆ.
0: ಉಳಿದ ಕೇಳುಗರಿಗೆ ಇದರ ಕುರಿತಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಮೇಡಮ್, ಉಳಿದ ಕೇಳುಗರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ತಗೊಳ್ಳೋದು ಒಳ್ಳೇದು, ತಗೊಂಡ್ರೆ ಸೂಕ್ತ ಅನ್ಕೋತೀನಿ ನಾನು ಅದನ್ನ.
0: ಓಕೆ.
1: ಮತ್ತೆ ಪೆಟ್ರೋಲ್ ಇಲ್ವಾ ಮೇಡಮ್, ಅಸಂಗಿಲ್ಲ ಅಲ್ವಾ?
0: ಹಾ. ಮತ್ತೆ ಇದು ಗುಲ್ಮೋಹರ್ ಕಾರ್ಯಕ್ರಮ, ನಿಮ್ಗೆ ಯಾವ ಗೀತೆ ಬೇಕಿತ್ತು?
1: ಮೇಡಮ್, ಮೊಹರ ಸಿನಿಮಾದಿಂದ ಶುಭಾಶಿಲೆ ಅಂತ ಹೇಳಿ.
0: ಹಾ,
1: ಅದು ಬೇಕಿತ್ತು.
0: ಓಕೆ. ಉದಿತ್ ನಾರಾಯಣ ಹಾಗೂ ಸಾಧನಾ ಸರ್ಕಮರ್. ಓಕೆ, ಖಂಡಿತ ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನನಗೆ. ಇದೀಗ ಗೀತೆ ಮೊಹರ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ವಿಜು ಶಾ ಅವರ ಸಂಗೀತ.

0: ನೀವು ಕೇಳ್ತಿದ್ರ ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮತ್ತೊಂದು ಕರೆ ಬಂದಿದೆ, ಯಾರು ಅಂತ ನೋಡೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾವ್ಯಾ.
0: ಹಾ ನಮಸ್ತೆ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಶಾವ್ಯಾ. ಐ ಆಮ್ ಎನ್ ಆರ್ ಪ್ರಸಾದ್ ಕಾಲಿಂಗ್ ಫ್ರಮ್ ರಾಜಾಜಿನಗರ್ ಬ್ಯಾಂಗ್ಲೋರ್.
0: ನಿಮಗೆ ಯಾವ ಹಾಡು ಬೇಕಿತ್ತು?
1: ನನಗೆ ಪ್ರೇಮ್ ಬಂಧನ್ ಅಂತ ಹೇಳ್ಬಿಟ್ಟು 1978 ಫಿಲಮ್ ಇದು. ರಾಜೇಶ್ ಖನ್ನಾ, ರೇಖಾ ಅಂಡ್ ಮೌಸಮಿ ಚಟರ್ಜಿ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಹಾಡಿದೆ, ಮೈ ತೆರೆ ಪ್ಯಾರ್ ಮೇ ಪಾಗಲ್ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಕಿಶೋರ್ ಲತಾ ಡ್ಯುಯೆಟ್ ಇದು, ಸೂಪರ್ ಸಾಂಗ್ ಇದು. ಅದೇನಾಯ್ತು ಅಂತ ಹೇಳಿದ್ರೆ, mid-60s ಇಂದ ಬರೇ ಫಾದರ್ ಅಂಡ್ ಸನ್ ಲಾಸ್ಟ್ ಅಂಡ್ ಫೌಂಡ್ ಸ್ಟೋರೀಸ್ ತುಂಬಾ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ಆಫ್ಟರ್ 10-12 ಇಯರ್ಸ್ ರಮಾನಂದ್ ಸಾಗರ್ ಡಿಸೈಡ್ ಮಾಡ್ತಾರೆ, ಲೆಟ್ಸ್ ನಾಟ್ ಮೇಕ್ ಎ ಲಾಸ್ಟ್ ಅಂಡ್ ಫೌಂಡ್ ಬಟ್ ಮೇಕ್ ಎ ಫಿಲ್ಮ್ ಆನ್ ಅಮ್ನೇಸಿಯಾ, ಅಂದ್ರೆ ಮೆಮೊರಿ ಲಾಸ್, ಅದ್ರ ಮೇಲೆ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಫಿಲ್ಮ್ ಮಾಡ್ತಾರೆ. ಇಟ್ಸ್ ಎ ಬ್ಯೂಟಿಫುಲ್ ಥೀಮ್, ಲಕ್ಷ್ಮೀಕಾಂತ್ ಪ್ಯಾರಲಲ್ ಮ್ಯೂಸಿಕ್, ಆನಂದ್ ಬಕ್ಷಿ ರಿಟರ್ನ್ ದ ಲಿರಿಕ್ಸ್, ಲವ್ಲಿ ಕಾಂಬಿನೇಷನ್ ಆಫ್ ಆಲ್ ದ ಫೋರ್, ಲಕ್ಷ್ಮೀಕಾಂತ್ ಪ್ಯಾರಲಲ್, ಆನಂದ್ ಬಕ್ಷಿ, ಕಿಶೋರ್ ಕುಮಾರ್, ಲತಾ ದೀದಿ, ವಂಡರ್ಫುಲ್ ಕಾಂಬಿನೇಷನ್. ಈ ಹಾಡನ್ನ ಕೇಳೋಣ, ನಮ್ಮ ಶ್ರೋತೃ ಮಿತ್ರರಿಗೂ ಕೇಳ್ತಾನ.
0: ಖಂಡಿತ. ಹಾ, ಮತ್ತೆ ಈ ಹೊತ್ತಿನ ಟಾಪಿಕ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್, ಅದರ ಕುರಿತಾಗಿ ಕೇಳುಗರಿಗೆ ನಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?
1: ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ ಎನಿ ಡೇ ಇಟ್ಸ್ ಅ ವೆರಿ ಯೂಸ್ಫುಲ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ. ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಜಾಸ್ತಿ ಎಮಿಷನ್ಸ್ ಮತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ತುಂಬಾ ಕಮ್ಮಿ ಇರುತ್ತೆ, ಹಾಗಾಗಿ ಗೌರ್ಮೆಂಟ್ ಆಲ್ಸೋ ಎನ್ಕರೇಜಿಂಗ್ ಟು ಬೈ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವಾಗ ಪ್ರೆಸೆಂಟ್ಲಿ ಅಂಕಿ ಅಂಶಗಳ ಪ್ರಕಾರ 2025 ಏಪ್ರಿಲ್ ತನಕ ನೋಡಿದಾಗ ಭಾರತದಲ್ಲಿ 5.6 million ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಅಂದ್ರೆ 2-wheeler, 3-wheeler, ಪ್ಯಾಸೆಂಜರ್ ವೆಹಿಕಲ್ಸ್ ಎಲ್ಲ ಸೇರಿಸ್ಬಿಟ್ಟು 5.6 ಇದೆ. ಅದರಲ್ಲಿ ಡೆಲ್ಲಿ ವಿತ್ ಹೈಯೆಸ್ಟ್ ಎಟ್ 8.5%, ಕರ್ನಾಟಕ 5th ಪ್ಲೇಸ್ ಅಲ್ಲಿ ಇದೆ ಇದು. ಅಂದ್ರೆ ನಂಬರ್ ಆಫ್ ವೆಹಿಕಲ್ಸ್ ಆನ್ ದ ರೋಡ್ ಆಸ್ ಆಫ್ ಟುಡೇ. ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಚಾರ್ಜರ್ಸ್ ಬೇಕಾಗತ್ತೆ. ಚಾರ್ಜರ್ 3.3 KV ಇಂದ 7.4 KV ತನಕ ಬೇಕಾಗತ್ತೆ, ವೆರಿ ಈಸಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಆಯ್ತಾ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ತಗೊಳಕ್ಕೆ ಬಹಳಷ್ಟು ಸಬ್ಸಿಡಿನ ಕೊಡ್ತಾ ಇದೆ. ಒಂದು ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ರಿಬೇಟ್ ಕೊಡುತ್ತೆ ಅಪ್ ಟು 1.5 lakhs. ಅಂದ್ರೆ ನೀವು ಲಾರ್ಜರ್ ವೆಹಿಕಲ್ಸ್ ತಗೊಂಡಾಗ ಅದ್ರದ್ದು 1.5 lakh ಅಷ್ಟಂತ ನಿಮ್ಗೆ ಅದನ್ನ

0: ರಿಬೇಟ್ ಕೊಡುತ್ತೆ, ಅಷ್ಟು ಡಿಡಕ್ಟ್ ಮಾಡತೈತೆ ಒಂದು ಇನ್ಕಮ್ ಟ್ಯಾಕ್ಸ್ ಟೋಟಲ್ ಇನ್ಕಮ್ ನಲ್ಲಿ, ಅದು ಒಂದು ಸಬ್ಸಿಡಿ. ಅಂಡ್ ಸ್ಟೇಟ್ ಗೌರ್ಮೆಂಟ್ ಆನ್ ದ ರೋಡ್ ಟ್ಯಾಕ್ಸ್ ಆಲ್ಸೋ ರೆಡ್ಯೂಸಿಂಗ್ ದ ಅಮೌಂಟ್. ಅಂದ್ರೆ ಇಫ್ ಯು ಬೈಯಿಂಗ್ ದ ಎಲೆಕ್ಟ್ರಿಕ್ ವೆಹಿಕಲ್ ವರ್ಸಸ್ ದ ಡೀಸೆಲ್ ಪೆಟ್ರೋಲ್ ವೆಹಿಕಲ್ ಕಿನ್ನ ಇದು ತುಂಬಾ ಕಮ್ಮಿ ಇರುತ್ತೆ. ಅದರಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ಥರ್ಡ್ ಇನ್ ದ ಆಲ್ ಇಂಡಿಯಾ. ಸೊ ಇಷ್ಟು ಅಂಕಿ ಅಂಶಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.
1: ನೀವು ಓನ್ ಮಾಡಿದ್ರ ಎಲೆಕ್ಟ್ರಿಕ್ ವೆಹಿಕಲ್?
0: ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಫೋರ್ ವೀಲರ್ ಇದೆ. ಚಾರ್ಜರ್ ಪಾಯಿಂಟ್ ಹಾಕ್ಸಿದೀವಿ ನಾವು, ಬಟ್ ಇನ್ನು ಇನ್ನು ಕನೆಕ್ಷನ್ ಇದು ಕೊಟ್ಟಿಲ್ಲ. ಮೇ ಬಿ ನೆಕ್ಸ್ಟ್ ಅನದರ್ 2-3 ವೀಕ್ಸ್ ಅಲ್ಲಿ ಅದನ್ನ ಕನೆಕ್ಷನ್ ಕೊಡ್ತೀವಿ.
1: ನಿಮ್ಮತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ನೀವು ಕೊಟ್ಟ ಮಾಹಿತಿ ಬಹಳ ಉಪಯುಕ್ತವಾಗೂ ಇತ್ತು.
0: Pleasure talking to you, Shavya. Actually, sharing information is one of my hobby. So I thought I will ready with the statistics and share the information to the public.
1: Thank you so much, sir. Kare maadidakke.
0: Thank you. I am eagerly waiting to listen to Kishore Da, Lata Didi, great song.
1: Khandita. Idiga Prem Bandhan Chitrada Geete Kelugarigagi Prasara Aagta Ide.
0: Thank you.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ, ನಿಮ್ಮ ಹೆಸರು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ಹಾ, ನಿಮ್ಗೆ ಯಾವ ಹಾಡ್ ಬೇಕಿತ್ತು
1: ಮೇಡಮ್? ಇವತ್ತು ತೇಜಾ ಫಿಲಂ ಅಲ್ಲಿ ಓಮೆ ಅಂತ ಒಂದು ಹಾಡಿದೆ ಮೇಡಮ್, ಈ ಹಾಡ್ ಬೇಕಾಗಿತ್ತು.
0: ಅಮಿತ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವ್ರು ಹಾಡಿರೋ ಹಾಡ.
1: ಹೌದು.
0: ಏನ್ ಮಾಡ್ಕೊಂಡಿರೋ ತಾವು?
1: ನಾನು ಗೃಹಿಣಿ ಮೇಡಮ್.
0: ಹಾ, ಇವತ್ತಿನ ಟಾಪಿಕ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್, ಇದ್ರ ಕುರಿತಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಹೌದು ಮೇಡಮ್, ಒಳ್ಳೇದು ಎಲೆಕ್ಟ್ರಿಕಲ್ ಎಲ್ಲ ಗಾಡಿಗಳು ತಗೊಳ್ಳೋದು, ಯಾಕಂದ್ರೆ ಪೊಲ್ಯೂಷನ್ ಕಡಿಮೆ ಇರುತ್ತೆ, ಸೌಂಡ್ ಪೊಲ್ಯೂಷನ್ ಇರಲ್ಲ, ಹಾಗಾಗಿ ಪೆಟ್ರೋಲ್ ಬೆಲೆಯೂ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಎಲೆಕ್ಟ್ರಿಕಲ್ ಇದು ಗಾಡಿಗಳು ಒಳ್ಳೇದು ಮೇಡಮ್ ತಗೊಂಡ.
0: ನಿಮ್ಮ ಮನೇಲಿ ಇದೆಯಾ ಎಲೆಕ್ಟ್ರಿಕ್ ವೆಹಿಕಲ್?
1: ಇಲ್ಲ ಮೇಡಮ್, ನಮ್ಮ ಮನೇಲಿ ಹಳೇದು ಗಾಡಿ ಇದೆ, ಪೆಟ್ರೋಲ್ ಇದೆ ಮೇಡಮ್ ಸದ್ಯಕ್ಕೆ, ಇನ್ನ ಎಲೆಕ್ಟ್ರಿಕಲ್ ತಗೊಂಡಿಲ್ಲ.
0: ಓಕೆ, ತಗೋಬೇಕು ಅಂತ ಅನ್ಕೊಂಡಿದ್ದೀರಾ?
1: ಹೌದು ಮೇಡಮ್, ನನ್ನ ಮಗ ಸ್ವಲ್ಪ ದೊಡ್ಡ ನಗ್ಮೆಂಟ್ ತಗೊಳ್ಳೋಣ ನಾನು.
0: ಓಕೆ, ಖಂಡಿತ.
1: ಇದು 9th ಸ್ಟ್ಯಾಂಡರ್ಡ್ ಫೋರ್ ಅವನಿಗೆ.
0: ಆಹಾ,
1: ಆಗ ಅವನಿಗೆ ಅದೇ ಕೊಡ್ಸೋದು.
0: ಓಕೆ, ಹಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

ಇದೀಗ ಮುಂದಿನ ಗೀತೆ ತೇಜಾಬ್ ಚಿತ್ರದಿಂದ. ಅಮಿತ್ ಕುಮಾರ್ ಹಾಗೂ ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ಹಲೋ.
0: ಹಾ ಹಲೋ, ನಮಸ್ತೆ. ನಿಮ್ಮ ಹೆಸರು?
1: ನಮಸ್ತೆ ಮೇಡಮ್. ಕೊಪ್ಪದಿಂದ ನಿಮ್ಗೆ ವಾಲ್ಮೀಕಿ ಮೇಡಮ್.
0: ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ದಿಲ್ ಚಿತ್ರದಿಂದ ಮೇಡಮ್. ಪ್ರಿಯಾ ಪ್ರಿಯಾ ಪ್ರಿಯಾ ಗೀತೆ ಮೇಡಮ್.
0: ಹಾ, ಖಂಡಿತ ಪ್ರಸಾರ ಮಾಡೋಣ. ಈ ಹೊತ್ತಿನ ಟಾಪಿಕ್ ಗೊತ್ತಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಹಾ, ಇದ್ರ ಕುರಿತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಗಾಡಿಗಳು. ಹಾ
1: ಹೌದು ಮೇಡಮ್. ಎಲೆಕ್ಟ್ರಿಕಲ್ ವಾಹನ ಅಂದ್ರೆ ಹೊಗೆಗಳು ಬರೋದಿಲ್ಲ ಮೇಡಮ್.
0: ಹಾ,
1: ಮತ್ತೆ ಒಂದ್ ರೀತಿ ನೋಡಿದ್ರೆ ಹೊಗೆ ಆಗೋದಿಲ್ಲ. ಮತ್ತೆ ಇದು ಪೆಟ್ರೋಲ್ ಗಾಡಿ ಸ್ಮೆಲ್ ಬರ್ತದೆ, ವಾತಾವರಣ ಆಗುತ್ತೆ. ಹಾಗಾಗಿ ಪೆಟ್ರೋಲ್ ವಾಹನ ಇದು ಎಲೆಕ್ಟ್ರಿಕಲ್ ವಾಹನ ಬಹಳ ಚಲೋ ಮೇಡಮ್.
0: ನೀವು ಓಡಿಸ್ತಾ ಇದೀರಾ, ಬಳಕೆ ಮಾಡ್ತಾ ಇದೀರಾ?
1: ಇಲ್ಲ ಮೇಡಮ್, ನಮ್ದು ಹಳೆ ವಾಹನ ಇದೆ, ಇನ್ನು ಎಲೆಕ್ಟ್ರಿಕಲ್ ವಾಹನ
0: ತಗೊಂಡಿದ್ದೀನಿ. ತಗೋಬೇಕು ಅಂತ ಅನ್ಕೊಂಡಿದ್ದೀರಾ?
1: ಮಾಡಿಲ್ಲ ಮೇಡಮ್. ಮೈಲೇಜ್ ಹೆಂಗ್ ಬರ್ತಾ ಏನೋ ಗೊತ್ತಿಲ್ಲ, ತಗೊಂಡಿಲ್ಲ ಮೇಡಮ್.
0: ಓಕೆ. ಹಾ ಹಾ, ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್.
0: ಹಾ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ.
1: ಓಕೆ ಮೇಡಮ್, ನಮಸ್ಕಾರ.
0: ಇದೀಗ ಗೀತೆ ದಿಲ್ ಚಿತ್ರದಿಂದ, ಅನುರಾಧ ಪೌಡ್ವಾಳ್ ಹಾಗೂ ಸುರೇಶ್ ವಾಡ್ಕರ್ ಅವರ ಗಾಯನದಲ್ಲಿ, ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಮತ್ತು ಕೊನೆಯ ಕರೆ ಯಾರು ಅಂತ ನೋಡೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಹೊನ್ನೂರ್ ಅಲಿ ಅವರೇ. ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನನಗೆ ಚಿತ್ರದಿಂದ
0: ಖಂಡಿತ ಪ್ರಸಾರ ಮಾಡೋಣ. ಈ ಹೊತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್.
1: ಗೊತ್ತಾಯ್ತು. ಈಗ ಪೆಟ್ರೋಲ್ ದುಬಾರಿ ಕಾಲದಲ್ಲಿ ನಾವು ಎಲೆಕ್ಟ್ರಿಕಲ್ ವಾಹನ ಬಳಸೋದು ಬೆಸ್ಟ್ ಮೇಡಮ್ ರೀ. ಯಾಕಂದ್ರೆ ಮನೆಯಲ್ಲಿ ವಿದ್ಯುತ್ ಇರುತ್ತೆ, ಅದನ್ನ ಉಪಯೋಗಿಸ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ರೀ. ಪೆಟ್ರೋಲ್ ಉಳಿತಾಯ ಆದಂಗ ಆಕತೆ, ಆಮೇಲೆ ವಾಯು ಮಾಲಿನ್ಯ ಕಡಿಮೆ ಆದಂಗ ಆಕತೆ, ಆಮೇಲೆ ಶಬ್ದ ಮಾಲಿನ್ಯನು ಕಡಿಮೆ ಆಗತ್ತೆ ಮೇಡಮ್. ಹಾಗಾಗಿ ನಾವು ಚಾರ್ಜರ್ ವಾಹನ ಬಳಸೋದು ಉತ್ತಮ ಅಂತ ನನ್ನ ಅನಿಸಿಕೆ ಮೇಡಮ್.
0: ಬಳಸ್ತಾ ಇದ್ದೀರಾ ನೀವು?
1: ಇಲ್ಲ ಮೇಡಮ್ ರೀ, ನಾನು ಪೆಟ್ರೋಲ್ ಇತ್ತು, ಇನ್ ಮುಂದೆ ತಗೋಬೇಕು ಮೇಡಮ್ ರೀ.
0: ಓಕೆ, ಹಾ ಹಾ, ಖಂಡಿತ, ಹಾ ಒಳ್ಳೇದು. ಇದೀಗ ನಿಮ್ಗಾಗಿ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್, ಧನ್ಯವಾದ.
0: ಕೊನೆಯದಾಗಿ ಸಂದೇಶಗಳನ್ನ ಒಮ್ಮೆ ನೋಡೋಣ. ಕಾರ್ಯಕ್ರಮಕ್ಕೆ ಬಂದಿರೋ ಸಂದೇಶಗಳನ್ನ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಸೂಪರ್ ಅಂತ ಶ್ರೀನಾಥ್ ಅವರು ಕೆಪಿ ಅಗ್ರಹಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾಗಪತಿ ವಿ ಹೆಗ್ಡೆ ಎಸ್ ನಗರ ಸಾಗರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರಸ್ವತಿ, ಭೂಮಿಕಾ ಬಸವರಾಜ್, ಕೃತಿಕಾ ಗಣೇಶ್ ಹಿಂದಿ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಸಾಯಿ ತನಯ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲೆಕ್ಟ್ರಿಕ್ ವಾಹನ ಬಳಕೆಯಿಂದ ಪರಿಸರ ಮಾಲಿನ್ಯ ತಡೆಗಟ್ಟಬಹುದು, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬಹುದು, ಈ ವಾಹನಗಳಿಂದ ಸೌಂಡ್ ಇರೋದಿಲ್ಲ, ಈ ವಾಹನಗಳಿಂದ ಖರೀದಿಗೆ ಪ್ರೋತ್ಸಾಹಿಸಬೇಕು ಅಂತ ಎಂ ಪರಶುರಾಮ ಪ್ರಿಯಾ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಡೇವಿಡ್ ಮುನಿರಾಬಾದ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದರ ಉಪಯೋಗಗಳನ್ನು ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಲಗಪ್ಪ ನಾಯಕ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಂಗಪ್ಪ ಸಾಳೆರ ಹಿರೇಹಡಗಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವುದರಿಂದ ಹೊಗೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯ ಶಬ್ದ ಮಾಲಿನ್ಯ ಇರೋದಿಲ್ಲ ಮತ್ತು ಇಂಧನ ಉಳಿತಾಯವೂ ಆಗುತ್ತೆ ಅಂತ. ನಂತರ ಹೇಮಾವತಿ ಶ್ವೇತಾ ಸ್ವಾತಿ ಚೆಟ್ಟಿಮಾನಿ ಭಾಗಮಂಡಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಗುಲ್ಮೋಹರ್ ಕಾರ್ಯಕ್ರಮ. ಇನ್ನು ವಿಷಯ ಆಗಿತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕುರಿತಾಗಿ. ಅದರ ಚಾರ್ಜಿಂಗ್ ಸೋಲಾರ್ ಪವರ್ ಅಥವಾ ವಿಂಡ್ ಪವರ್ ಇಂದ ಉತ್ಪನ್ನ ಆಗಿರೋ ವಿದ್ಯುತ್ತಿಂದ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇನ್ನೂ ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ಹೇಳಬಹುದು. ಜೊತೆಗೆ ಇನ್ನೂ ಜನರಿಗೆ, ದೇಶಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇನ್ನೂ ಸಂಪೂರ್ಣ ಪರಿಚಯ ಆಗೋದಕ್ಕೆ ಸಮಯ ಬೇಕು. ಜನರೆಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿಯಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಮುಖ ಮಾಡೋದಕ್ಕೆ ಬಹಳಷ್ಟು ಸಮಯ ಬೇಕಾಗ್ಬೋದು. 15-20 ವರ್ಷ ಬೇಕಾಗಬಹುದು ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಜೊತೆಗೆ

ಸಡನ್ ಆಗಿ ಬದಲಾವಣೆ ಆಗೋದು ಸಹ ಕಷ್ಟನೇ ಸಾಮಾನ್ಯ ಜನರಿಗೆ. ಜೊತೆಗೆ ನಮ್ಮಲ್ಲಿ ವಿದ್ಯುತ್ ಶಕ್ತಿ ಅಭಾವ ಬೇರೆ ಇರುವಾಗ ತಕ್ಷಣ ಬದಲಾವಣೆ ಸಹ ಹೊರೆ ಆಗುವ ಸಾಧ್ಯತೆ ಇರಬಹುದು. ಇನ್ನು ಅರಿಸ್ಟೋಟಲ್ ಅವರು ಹೇಳೋ ಹಾಗೆ ಗೋಲ್ಡನ್ ಮೀನ್ನ ನಾವು ಅನುಸರಿಸಬಹುದು, ಅಂದರೆ ಹೈಬ್ರಿಡ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಮತ್ತು ಪೆಟ್ರೋಲ್ ಅಥವಾ ಡೀಸೆಲ್ ಈ ಎರಡು ಬಳಕೆ ಮಾಡಿ ಓಡಿಸುವಂತಹ ಗಾಡಿಗಳನ್ನು ಹೈಬ್ರಿಡ್ ವೆಹಿಕಲ್ಸ್ ಅಂತ ಹೇಳಿ ಹೇಳ್ತಾರೆ. ಇದರ ಬಳಕೆ ಮಾಡಬಹುದು, ಇದರ ಮೂಲಕ ನಿಧಾನವಾಗಿ ನಾವು ಬದಲಾವಣೆ ಕಡೆ ಮುಖ ಮಾಡಬಹುದು. ಜೊತೆಗೆ ಇನ್ನು ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನು ಪ್ರತಿಯೊಬ್ಬರು ಬಳಕೆ ಮಾಡಿಕೊಂಡ್ರೆ ಸಹ ಒಳ್ಳೆಯದು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹೊರುಮನೆ. ನಿಮ್ಮೆಲ್ಲರ ಸಂದೇಶಗಳಿಗೆ, ಕರೆಗಳಿಗೆ ಬಹಳಷ್ಟು ಬಹಳಷ್ಟು ಧನ್ಯವಾದಗಳು ಅಂತ ಹೇಳ್ತಾ ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ದಿಲ್ ಸೆ ಚಿತ್ರದಿಂದ ಸುಖ್ವಿಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ಥಿ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, AR ರೆಹಮಾನ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: 5:01:30 ಕನ್ನಡ ಕಾಮನವಿಲು 101.3 MHz ನಿಮ್ಮ ಜೊತೆ ಯಾಕ್ತಾ ಇದ್ದೀನಿ ಈ ಹೊತ್ತಲ್ಲಿ ಭಾನುವಾರದಲ್ಲಿ. ಬನ್ನಿ ಬನ್ನಿ ಬನ್ನಿ ಬನ್ನಿ, ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ಪ್ರಶ್ನೆ ಕೇಳೋದಕ್ಕೆ ನಾನು ಕೂಡ ರೆಡಿ ಅಂತ ಹೇಳ್ತಾ ನಿಮ್ಮ ಮಮತ. ನಮ್ಮ ಪ್ರಶ್ನೆಗೆ ವಾಟ್ಸಪ್ ಅಲ್ಲಿ ಉತ್ತರ ಕಳಿಸೋ ಬದಲಾಗಿ ಆನ್ ಏರ್ ಅಲ್ಲಿ ಹಾಗೆ ಲೈವ್ ಆಗಿ ಉತ್ತರ ಕೊಟ್ರೆ ಎಷ್ಟು ಮಜಾ ಇರುತ್ತಲ್ಲ. ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು. ನೀವು ಹಾಡನ್ನ ಕೇಳಿಯಲ್ಲ, ಗೆದ್ದು ಕೇಳಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು? 9489091013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆ

0: ಓಕೆ, ಪ್ರಯತ್ನ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲು ಉತ್ತರ ಸಖದಾಗಿ ಕರೆಕ್ಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ ಸರ್?
1: ನಮ್ದೊಂದು ಚಿಕ್ಕದೊಂದು ಕಾರ್ಪೆಂಟರ್ ಶಾಪ್ ಉಂಟು.
0: ಓಕೆ, ಸೂಪರ್ ಸೂಪರ್ ಸರ್. ಹಾಗಾದ್ರೆ ನೀವು ಈ ಒಂದು ಕಾರ್ಯಗಳನ್ನ ಮಾಡುವಂತಹ ಟೈಮ್ನಲ್ಲಿ ನಾನು ನಿಮ್ಗೆ ಒಂದು ಪ್ರಶ್ನೆ, ಬೆಕ್ಕನ್ನೇನಾದ್ರೂ ತುಂಬಾ ಸಾರಿ ನೋಡಿರ್ತೀರಾ ನೀವು?
1: ಬೆಕ್ಕ?
0: ಬೆಕ್ಕಿನ ಮರಿಗಳು?
1: ಬೆಕ್ಕು ಮರಿ ಅಲ್ಲ, ದೊಡ್ಡ ಬೆಕ್ಕು ಡೈಲಿ ಡೈಲಿ ನನ್ನ ಜೊತೆಗೆ ಬರ್ತಾ ಇರುತ್ತಲ್ಲಿ ವರ್ಕ್ ಮಾಡೋಲ್ಲಿ, ನಾನು ಫುಡ್ ಎಲ್ಲ ಹಾಕ್ತಾ ಇರ್ತೇನೆ ಅದಕ್ಕೆ.
0: ಓಕೆ, ಬೆಕ್ಕಿನ ಜೊತೆ ಒಳ್ಳೆ ಒಡನಾಟ ಇದೆ ನಿಮ್ಗೆ?
1: ಹೌದೌದು
0: ಸರ್. ಈಗ ಸಾಮಾನ್ಯವಾಗಿ ಬೆಕ್ಕುಗಳು ಒಂದ್ ಅಪ್ಪಿ ತಪ್ಪಿ ಮೇಲಿಂದ ಜಂಪ್ ಹೊಡೆದ್ರು ಕೂಡ ಕರೆಕ್ಟ್ ಆಗಿ ಉಲ್ಟಾ ಹೊಡೆದ್ರು ಹೇಗೆ ಹೊಡೆದ್ರು ಕೂಡ ನೆಟ್ಟಗೆ ಬಂದು ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಕಾಣಿಸುತ್ತೆ, ಹೌದಲ್ವಾ?
1: ಹೌದು.
0: ಇದು ಯಾತಕ್ಕೆ ಇರಬಹುದು ಅನ್ನೋದು ನನ್ನ ಪ್ರಶ್ನೆ.
1: ಅದು ಬೆಕ್ಕಿನ ದೇಹದ ಎಲುಬುಗಳ ರಚನೆಯಿಂದ ಆಗಿರುವುದು.
0: ಆರ್ ಯು ಸೀರಿಯಸ್? ಓಕೆ, ನಿಮ್ಗೆ ಏನಾದ್ರು ಆಪ್ಷನ್ ಬೇಕಾ?
1: ಟ್ರೈ
0: ಮಾ. ಓಕೆ, ಆಪ್ಷನ್ ಎ, ಬೆಕ್ಕುಗಳ ರೈಟಿಂಗ್ ರಿಫ್ಲೆಕ್ಸ್ ಅನ್ನುವಂತಹ ವಿಶೇಷ ಪ್ರತಿಕ್ರಿಯೆಯಿಂದ. ಆಪ್ಷನ್ ಬಿ, ಒಳಕಿವಿಯಲ್ಲಿರುವ ವೆಸ್ಟಿಬ್ಯುಲಾರ್ ಸಿಸ್ಟಮ್ ದೇಹದ ಸ್ಥಿತಿಯನ್ನು ಗುರುತಿಸುವುದರಿಂದ. ಆಪ್ಷನ್ ಸಿ, ಬೆನ್ನು ಮೂಳೆಯಿಂದ ದೇಹವನ್ನು ತಿರುಗಿಸಿ ಕಾಲುಗಳ ಮೇಲೆ ಇಳಿಯಲು ಪ್ರಯತ್ನಿಸುವುದರಿಂದ. ಆಪ್ಷನ್ ಡಿ, ಈ ಮೇಲಿನ ಎಲ್ಲವೂ. ಆಪ್ಷನ್ ಇ, ಈ ಮೇಲಿನ ಯಾವುದು ಅಲ್ಲ. ನಿಮ್ಮ ಉತ್ತರ ಏನು? ನಿಮ್ಮ ಸಮಯ ಈಗ ಶುರು.
1: ಆಮೇಲಿನ ಎಲ್ಲವೂ ಇರಬಹುದು.
0: ಮೇಲಿನ ಎಲ್ಲವೂ ಇರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ, ಪಕ್ಕನ? ಓಕೆ, ಈ ಒಂದು ಉತ್ತರ ಸರಿನಾ ತಪ್ಪಾ ಅಂತ ನಾನು ನೋಡೋದಕ್ಕೆ ಮುಂಚೆ ಮತ್ತೊಂದು ಪ್ರಶ್ನೆನ ಕೇಳಬೇಕು. ಆದ್ರೆ ಮೊದಲನೇದಾಗಿ ಉತ್ತರ ಸರಿನಾ ತಪ್ಪಾ ಅಂತ ನೋಡ್ಬಿಡೋಣ. ಸುರೇಂದ್ರ ಸರ್, ನಿಮ್ಮ ಉತ್ತರ ಏನಾಗಿದೆ ಅಂದ್ರೆ ಪರ್ಫೆಕ್ಟ್. ಕಂಗ್ರಾಚುಲೇಷನ್ಸ್ ಸರ್. ಹಾಗಾದ್ರೆ ನಾನು ಎರಡನೇ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಿದ್ದ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ನಿಮ್ಮನ್ನ ಸರ್. ಈ ಒಂದು ಬೀಳುವಂತಹ ಸಮಯದಲ್ಲಿ ಕೆಲವರು ಅಂತಾರೆ ಬೆಕ್ಕಿಗೆ ಯಾವುದೇ ರೀತಿ ಏಟಾಗೋದಿಲ್ಲ ಮೇಲಿಂದ ಬಿದ್ರೂ ಕೂಡ ಅಂತ, ಅದು ಸಾಧ್ಯ ಇದೆಯಾ?
1: ಏಟಾಗುವುದಿಲ್ಲ, ಯಾವುದೇ ಕಾರಣಕ್ಕೆ ಏಟಾಗುವುದಿಲ್ಲ.
0: ಕನ್ಫರ್ಮಾ? ಆಕ್ಚುಲ್ ಆಗಿ ನಿಮ್ಮ ಈ ಒಂದು ಉತ್ತರ ಏನಾಗಿದೆ ಇದು ತಪ್ಪಾಗಿದೆ ಸರ್. ಏಟ್ ಆಗದಿರೋ ಹಾಗೆ ಲ್ಯಾಂಡ್ ಆಗಬಹುದು, ಬಟ್ ಏನಪ್ಪಾ ಅಂದ್ರೆ ನಿಜವಾದ ವಿಚಾರ, ಬೆಕ್ಕುಗಳಿಗೂ ಕೂಡ ಏಟ್ ಆಗುತ್ತೆ. ನಾವು ಸಾಮಾನ್ಯವಾಗಿ ಇಲ್ಲ ಬಿಡು ಅದು ಹೇಗೋ ಆರಾಮಾಗಿ ಜಂಪ್ ಹೊಡ್ಕೊಳುತ್ತೆ, ಸೊ ಅದಕ್ಕೇನು ತೊಂದರೆ ಆಗಲ್ಲ ಅಂತ ನಾವ್ ಅಂದ್ಕೋತೀವಿ, ಬಟ್ ಅದು ತಪ್ಪು, ಬೆಕ್ಕಿಗೂ ಕೂಡ ಏಟ್ ಆಗುತ್ತೆ. ಸೊ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ಒಂದು ಬೆಕ್ಕುಗಳಲ್ಲಿ ಇರುವಂತಹ ಈ ಒಂದು ರೈಟಿಂಗ್ ರಿಫ್ಲೆಕ್ಸ್ ಅನ್ನೋ ಒಂದು ಕಾರಣ ನಮಗೆ ಸ್ಪೇಸ್ ರೋಬೋಟಿಕ್ಸ್ ಮತ್ತೆ ಡ್ರೋನ್ ಸ್ಟೆಬಿಲೈಸೇಷನ್ ಮತ್ತೆ ಹ್ಯೂಮನಾಯ್ಡ್ ರೋಬೋಟ್ಗಳ ಒಂದು ಮೂಮೆಂಟ್ ಗಳಕ್ಕೆ ಸರಿಯಾದ ರೀತಿಯಲ್ಲಿ ಆ ಒಂದು ದಾರಿ ತೋರಿಸೋದಕ್ಕೆ ಈ ಬೆಕ್ಕುಗಳ ಮೂಮೆಂಟ್ ಸಹಾಯ ಮಾಡಿದೆಯಂತೆ. ಯಸ್, ಹೌದು,
1: ಒಳ್ಳೆ ಮಾಹಿತಿ
0: ಖಂಡಿತವಾಗ್ಲು. ಸುರೇಂದ್ರ ಸರ್, ಅರ್ಧ ಪ್ರಶ್ನೆ ಕರೆಕ್ಟ್, ಅರ್ಧ ಪ್ರಶ್ನೆ ತಪ್ಪು, ಬಟ್ ಆದರೂ ಕೇಳಿದ ಮೊದಲನೇ ಪ್ರಶ್ನೆ ಉತ್ತರ ಸರಿಯಾಗಿತ್ತು. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಪ್ರಶ್ನೆಗಳು ನಿಮ್ಮನ್ನ ತಲುಪಬೇಕು ಅಂದ್ರೆ ಹೀಗೆ ಕೇಳ್ತಾ ಇರಿ, ಎಫ್ಎಂ ರೈನ್ಬೋ 101.3 ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್ ಸುರೇಂದ್ರ ಸರ್ ಅವರ ಉತ್ತರ. ಆಕ್ಚುಲಿ ಕೇಳಿದ ಪ್ರಶ್ನೆಗೆ ಸರಿಯಾಗಿತ್ತು, ನಂತರ ಕೇಳಿದ ಸಪ್ಲಿಮೆಂಟರಿ ಪ್ರಶ್ನೆಗೆ ಉತ್ತರ ಹಾಗೆ ತಪ್ಪಾಯಿತು, ಬಟ್ ಪರವಾಗಿಲ್ಲ, ನಾವು ಅವರಿಗಾಗಿ ಒಂದು ಸಖದಾದ ಹಾಡನ್ನ ಪ್ಲೇ ಮಾಡ್ತಾ ಇದ್ವಿ. ಕೇಳ್ತಾ ಇರಿ, ಜೊತೆಯಾಗಿರಿ ಕನ್ನಡ ಕಾಮನಬೆಲು 101.3 ಮೆಗಾಹರ್ಟ್ಸ್. ಕುಂದಾಪುರದಿಂದ ಸುರೇಂದ್ರ ಅವರಂತೂ ಮಾತಾಡಿದ್ರು. ಈಗ ನಾನು ಕೂಡ ಮಾತಾಡಬೇಕು, ಈಗ ಹೀಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನಿಮಗೂ ಅನ್ನಿಸ್ತಾ ಇದ್ರೆ ಆರಾಮಾಗಿ ಟೈಪ್ ಮಾಡಿ ಐ ಆಮ್ ರೆಡಿ ಅಂತ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಯೇ ಸಂದೇಶವನ್ನು ಕಳುಹಿಸಿ ಕೊಡಿ. ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದ ತಕ್ಷಣ ನಾವು ನಿಮ್ಮನ್ನ ಕಾಲ್ ಮಾಡಿ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ್ಬೋದಾ? ಜೊತೆಯಾಗೇರಿ, ನಾನ್ ಸ್ಟಾಪ್ ಸಂಜೆನ ಕೇಳ್ತಾನೇ ಇರಿ.

0: 5:07 ನಮ್ಮ ಜೊತೆ ಆಗಿರೋರು ಯಾರು ನಾವು ನೋಡೋದಾದರೆ ಸುರೇಂದ್ರ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಯಸ್, ನಾನು ರೆಡಿ ಆಗಿದ್ದೀನಿ ಉತ್ತರ ಕೊಡೋದಕ್ಕೆ ಅಂತ ನೀವ್ ಹೇಳಿದ್ದೀರಾ. ಉತ್ತರ ಕೊಡೋದಕ್ಕೆ ಕಂಪ್ಲೀಟ್ ಆಗಿ ರೆಡಿನಾ?

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:22. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

ಮೊದಲಿಗೆ ಕೇಳೋಣ ಹಯಗ್ರೀವ ಚಿತ್ರಕ್ಕಾಗಿ ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಜೂದ್ ಸ್ಯಾಂಡಿ ಅವರ ಸಂಗೀತವಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ, ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ಸಂಯೋಜನೆ ಇದೆ.

ಮೆಜೆಸ್ಟಿಕ್ 2 ಚಿತ್ರಕ್ಕಾಗಿ ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ದನಿಯಲ್ಲಿ ಗೀತೆ ಮೂಡಿಬರಲಿದೆ. ದಿಲೀಪ್ ಸಿಂಹ ಅವರ ಗೀತರಚನೆಗೆ ವಿನು ಮನಸ್ಸು ಅವರ ಸಂಗೀತವಿದೆ.

ಸಂಜಿತ್ ಹೆಗಡೆ ಹಾಗೂ ಹರ್ಷಿಕಾ ದೇವನಾಥ್ ಅವರ ದನಿಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ ಕೇಳೋಣ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿದೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳೋಣ ಲಕ್ಷ್ಮೀ ರಮೇಶ್ ಅವರ ಗೀತ ರಚನೆಗೆ ಆಕಾಶ್ ಪರ್ವ ಅವರು ಸಂಗೀತ ನೀಡಿರುವ ಸೀಟ್ ಎಡ್ಜ್ ಚಿತ್ರದ ಗೀತೆ. ಹಾಡಿದ್ದಾರೆ ಟಿಪ್ಪು.

ಇದುವರೆಗೆ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kilohertz, ಡಿಆರ್ಎಂ ತರಂಗಾಂತರ 603 kilohertz. ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ ರವರ ಭಾರತ ಸಿಂಧುರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲ್ಗೆ,
3: ಸಿರಿಗನ್ನಡಂ ಬಾಳ್.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಹಿರಿಯರಿಲ್ಲದ ಮನೆ ದೇವರಿಲ್ಲ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: with 34 men and 15 women. Venezuela's acting president Delcy Rodriguez has thanked India for assistance in the wake of massive earthquakes. Rodriguez said that Venezuela will be reborn. In a social media post, Rodriguez said the country honors the rescuers from the United Kingdom, Qatar, France, India, Barbados, Brazil and Argentina in recognition of the invaluable work and the solidarity they have shown with Venezuela during these days of sorrow. She said Venezuela will never forget their dedication, courage and commitment. In the ICC Women's T20 World Cup, England will take on Australia in the final at the Lord's Cricket Ground in London today. The match will begin at 8 p.m. Indian time. In Wimbledon tennis, round of 16 matches have been played today. Serbia's Novak Djokovic will face Roman Saifulin of Russia, while top seed Yannick Sinner of Italy will take on Japan's Shintaro Mochizuki in the men's singles. In the other matches, Hubert Hurkacz of Poland will meet Germany's Johan Lennart Struff. Canada's Felix Auger-Aliassime will play Alejandro Davidovich Fokina of Spain in the pre-quarterfinals. In the women's singles, Czech Republic's Karolina Muchova will take on compatriot Barbora Krejcikova. Top-seeded Arina Sabalenka will face Japan's Naomi Osaka. And that is the end of this news bulletin.
1: ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್, ಈ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. 6:51 ಕೃಷಿರಂಗ ಕಾರ್ಯಕ್ರಮ, ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ, ಈ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾ ರವಿ ಎಂವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ಹಿಂದಿ ಮತ್ತು ಇಂಗ್ಲಿಷ್ ದ್ವಿಭಾಷೆಯಲ್ಲಿ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:45 8:45 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಕನ್ನಡದಲ್ಲಿ ಭಾಷಣ, ಚನ್ನವೀರ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್, ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಯುವವಾಣಿ, ಯಂಗ್ ಮೈಂಡ್ಸ್ ಬ್ರೈಟ್ ಫ್ಯೂಚರ್ನಲ್ಲಿ ಭಾಗವಹಿಸುತ್ತಾರೆ ದೀವಾ ಉತ್ಕರ್ಷ, ಫೋರ್ಬ್ಸ್ 30 Under 30 ಗೌರವಾನ್ವಿತರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಪ್ರಸಾರವಾಗುವುದು. ದೇವೇಂದ್ರ ಮುರುಡೇಶ್ವರ್ ಅವರ ಬಾನ್ಸುರಿ ವಾದನ, ನಂತರ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ಕೇಳುವಿರಿ. ಇನ್ನು ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿಗೀತೆಯನ್ನ ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ

0: ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ರಾಧಾಪತಿ. 6:30 ಜಿಲ್ಲಾ ವಾರ್ತಾಪತ್ರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ, ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು, ಈ ಕುರಿತು ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ. 7:45 ಸಿರಿಗಂಧ, 9:15 ಮಥುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಜನಪದ ವೈವಿಧ್ಯ, ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್, ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ, ಸಂದರ್ಶಕರು ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಭಗವದ್ಗೀತೆ, ವಿವೇಕಾನಂದ ಹೀಗೆಲ್ಲ ಅಂದುಕೊಂಡಾಗ ಮತ್ತು ಜೊತೆಗೆ ಚಲನಚಿತ್ರಗಳು ಅಂತ ಜೋಡಿಸಿದರೆ ಮನಸ್ಸಲ್ಲಿ ಮೂಡುವ ಚಿತ್ರ ಜೀವಿ ಅಯ್ಯರ್ ಅವರದು. ನಿರ್ದೇಶಕರು, ನಟರು, ಸಾಹಿತ್ಯ ಸಂಭಾಷಣೆ ಬರೆದ ಮಹನೀಯರು. ಜೀವಿ ಅಯ್ಯರ್ ಅವರ ಮನದಾಳದ ಮಾತುಗಳು ಇವು.
4: ಬದಲಾವಣೆಗಳು ನಾವು ಎಣಿಸಿದ ಹಾಗೆ ಯಾವಾಗಲೂ ಆಗೋದಿಲ್ಲ. ಆಗುತ್ತೆ ಅಂತ ತಿಳ್ಕೊಂಡಿದ್ದರೆ ಅದು ತಪ್ಪು. ಒಂದು, ನೀವು ಯಾವುದು ಬದಲಾವಣೆ ಅಂತ ಹೇಳ್ತೀರೋ, ಯಾವುದೋ ಒಂದು ಕಡೆ ನೈತಿಕ ಪತನವಾಗ್ತಾ ಇದೆ, ಯಾವುದೋ ಒಂದು ಕಡೆ ನಾವು ನೀತಿಗೆಟ್ಟು ಹೋಗ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಚಿತ್ರಗಳು ಜಾರ್ತಾ ಇದೆ, ಇವುಗಳೆಲ್ಲನೂ ಒಂದು ಸ್ಲೋಗನ್ಗಳು ಅಷ್ಟೇ. ಇದು ಯಾವುದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಇದು ನಾವು ಆವತ್ತಿನ ದಿವಸ ಯಾಕೆ ತೆಗಿತಾ ಇದ್ವು, ಆವತ್ತೆಲ್ಲ ಮಡಿವಂತಿಕೆ ಇತ್ತು, ಆವತ್ತಿನ ದಿವಸ ಒಂದು ತರಹ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮೇಲೆ ಹೋಗ್ತಾ ಇದ್ವಿ, ಒಂದು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಇಡೋದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅದು ಇಲ್ಲ ಅಂತ ನಿಮ್ಮ ಒಂದು ಅಥವಾ ನಿಮ್ಮ ಅಥವಾ ಆಧುನಿಕರ ಪ್ರೇಕ್ಷಕರ ಇನ್ನು ಸಾಮಾಜಿಕರ ಒಂದು ಏನಾದರೂ ಒಂದು ಆಕ್ಷೇಪಣೆ ಇದ್ದರೆ ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ನಮ್ಮ ರಾಜಕೀಯ ಎಷ್ಟು ಕಲುಷಿತವಾಗಿದೆ, ನಾವು ಬದುಕುತ್ತಾ ಇರೋ ವಾತಾವರಣ ಎಷ್ಟು ಕಲುಷಿತವಾಗಿದೆ, ಈ ಕಲುಷಿತವಾಗಿರೋದನ್ನ ಇದು ಆಗಿದೆ ಅಂತ ಬಟ್ಟು ಮಾಡಿ ತೋರಿಸೋದಕ್ಕೆ ಇರೋ ಮಾಧ್ಯಮ ಹೆಚ್ಚು ಅದನ್ನು ಬಳಸ್ಕೊಳ್ತಾ ಇದೆ. ಇವತ್ತಿನ ದಿವಸದ ಚಿತ್ರಗಳಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಪೊಲೀಸ್ ಪುಡಾರಿ ಅಥವಾ ಇನ್ನೊಬ್ಬ ಯಾವನೋ ಒಬ್ಬ ಮಾಡಿರೋ ಅಂತ ತಪ್ಪುಗಳನ್ನು ಆ ಕಣ್ಣಿಗೆ ಬೀಳೋ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಜೊತೆಯಲ್ಲಿ ದುರಂತವನ್ನು ಹೆಚ್ಚಿಗೆ ತೋರಿಸ್ತಾರೆ ಅಂತ ಹೇಳಬಹುದು. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ನೈತಿಕ ಮಟ್ಟ ಬಿದ್ದಿರೋದು, ನಿಜವಾಗ್ಲೂ ಬಿದ್ದಿರೋದು ಅಂದರೆ ಹೆಣ್ಣನ್ನು ಕೀಳಾಗಿ ಕಾಣೋ ಅಂಥ ಕೆಲವು ಚಿತ್ರಗಳು ಬರ್ತಾ ಇದ್ದರೆ ಅದು ನಿಜವಾದ ನೈತಿಕ ಮಟ್ಟದಲ್ಲಿ ಕೆಳಗೆ ಬಿದ್ದಿರುವಂಥವು. ಅಂಥದ್ದು ಎಲ್ಲೋ ಒಂದು ಕೆಲವು ಬಂದಿರಬಹುದು, ಹಿಂದೆ ಬರದೇ ಇದ್ದಿರಬಹುದು. ಅದು ಒಂದೇ ವ್ಯತ್ಯಾಸವೇ ಹೊರತು ನಾವು ಸುತ್ತುತ್ತಾ ಇರೋ ಪ್ರಪಂಚದ ಜೊತೆಯಲ್ಲಿ ಚಿತ್ರ ಪ್ರಪಂಚವೂ ಸುತ್ತುತ್ತಾ ಇದೆ. ಅದು ಬೆಳೆದಿದೆಯೇ ಹೊರತು ಅದು ಏನು ಬಿದ್ದು ಹೋಗಿಲ್ಲ. ಬೆಳೆದಿರೋದು ಟೆಕ್ನಿಕಲ್ ಆಗಿ ಬೆಳೆದಿದೆ, ವಿಷಯದಿಂದ ಮೌಲ್ಯಮಾಪನಗಳಿಂದ ಬೆಳೆಯದೆ ಹೋಗ್ತಾ ಇದೆ. ಈ ಬೆಳೆಯೋದಕ್ಕೆ ಏನು ಮಾಡಬೇಕು? ಮೌಲ್ಯಮಾಪನಗಳನ್ನು ಇವತ್ತೊಂದು ದಿವಸ ನಾನೇನಾದರೂ ಯಾವುದಾದ್ರೂ ಒಂದು ಪೌರಾಣಿಕವಾಗಿ ಯಾವುದಾದ್ರೂ ಒಂದು ಉದಾಹರಣೆ ಕೊಡೋಕೆ ಬಂದರೆ ಸರಿ ತೆಗೆದುಬಿಟ್ಟ ಕಣೋ ಅವನ ಕಂತೆ ಪುರಾಣ, ಅದನ್ನು ಯಾಕೆ ಕೇಳಬೇಕು, ನಡೆಯೋ ಹೋಗೋಣ ಅಂತ ಹೇಳೋ ಪರಿಸ್ಥಿತಿ. ಯಾಕೆ ಅಂತ ಕೇಳಿದ್ರೆ ಪೌರಾಣಿಕ

0: ಅಂತ ಕೇಳಿದ ತಕ್ಷಣ ತಂತೆ ಪುರಾಣ ಅಂತ ಅನಿಸುತ್ತೆ. ಸಾಮಾಜಿಕವಾದ ಮೌಲ್ಯ ಅಂತ ಕೇಳಬೇಕು ಅಂತ ಕೇಳಿದಾಗ ಕರೆಂಟ್ ಬರ್ನಿಂಗ್ ಪ್ರಾಬ್ಲಮ್ಸ್ ಅನ್ನು ಹೇಳಿದ್ರೇನೆ ಅದು ಕರೆಂಟ್ ಅಂತ ಅನಿಸುತ್ತೆ. ಈ ಒಂದು ತಾಕಲಾಟ ನಮ್ಮ ನೋಡುವಂಥ ಯಂಗ್ಸ್ಟರ್ಸ್ನಲ್ಲಿ ಕೂಡ ಇನ್ನೂ ಅದೇನು ಪರಿಪಕ್ವವಾದ ರೀತಿಯಲ್ಲಿ ಏನು ಕಾಣ್ತಾ ಇಲ್ಲ. ಅವರಿಗೆ ಒಂದು ದೃಷ್ಟಿ ಪರಿಪಕ್ವವಾಗಿದ್ದರೆ ಯಾವುದು ಪ್ರಾಚೀನವೋ, ಯಾವುದು ಅರ್ವಾಚೀನವೋ, ಯಾವುದು ಯಾವತ್ತಿಗೂ ನಿಲ್ಲುವಂಥದ್ದೋ, ಯಾವಾಗಲೂ ಯಾವುದಾದ್ರೂ ಒಂದು ಕಲೆ ಅಂತ ಕೇಳಿದ್ರೆ ಅದರ ಮೌಲ್ಯ ಯಾವತ್ತಿಗೂ ನಿಲ್ಲುವಂಥದ್ದಾಗಿರಬೇಕು. ಹಿಂದೆ ಮುಂದೆ ನಾಳೆ ಇನ್ನೂ ಒಂದು 1000 ವರ್ಷಕ್ಕೂ ಆ ಮೌಲ್ಯ ನಿಲ್ಲುವಂಥ ಮೌಲ್ಯಗಳಿದ್ದರೆ ಮಾತ್ರವೇ ಅದು ಕಲೆಗೆ ಬಹಳ ಮೀಸಲಾಗಬೇಕಾದದ್ದು. ಅದು ನಮ್ಮಲ್ಲಿ ಇವಾಗ ಬಹಳ ಕಮ್ಮಿಯಾಗಿದೆ. ಅದು ಇನ್ನು ಹೆಚ್ಚು ಬೆಳಿಬೇಕು ಅಂತ ನನಗನ್ಸಿದೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಟ, ನಿರ್ದೇಶಕ, ಸಂಭಾಷಣಕಾರ ಜಿವಿ ಅಯ್ಯರ್ ಅವರದು 1996 ನಡೆಸಿದ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸಮಯ 6:10 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನಃ ತಿವಾರಿ. ಆದೌ ಮುಖ್ಯ ವಾರ್ತಾಃ. ಹೋರ್ಮೂಜ್ ಜಲ್ಡಮ್ರು ಮಧ್ಯೆತ್ತಿನೇನ ಮಾಧ್ಯಮೇನ ಎಲ್ಎನ್ಜಿ ಇತ್ಯಸ್ಯ ಜಲಯಾನ ಪ್ರೇಷಣಸ್ಯ ಪುನಃ ಪ್ರಾರಂಭಾತ್ ಅನಂತರಂ ಭಾರತ ಸರ್ವಕಾರೇಣ ಪ್ರಾಕೃತಿಕವಾಯು ಆಪೂರ್ತೌ ಆಪತ್ಕಾಲಿಕಃ ಪ್ರತಿಬಂಧಃ ನಿರಸ್ತೀಕೃತಃ. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನಃ ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಧಿನಿಯಮಸ್ಯ ಅಂತರ್ಗತಂ ರಾಜ್ಯೇಭ್ಯ 25,000 ಕೋಟಿ ರೂಪ್ಯಕಾಣಾಂ ವಿತ್ತೀಯ ಸಹಾಯತಾಂ ಪ್ರದತ್ತವಾನ್. ಕೇಂದ್ರ ಸರ್ವಕಾರೇಣ ಮೀಟಾ ಸಂಸ್ಥಾಯೈ ಇನ್ಸ್ಟಾಗ್ರಾಂ ಮಂಚಾತ್ ಬಾಲ ಶೋಷಣ ಸಂಬದ್ಧ ವಿಜ್ಞಾಪನಾನಾಂ ನಿಷ್ಕಾಸನಸ್ಯ ಆದೇಶಃ ಪ್ರದತ್ತಃ. ಸಹೈವ ಸಪ್ತ ದಿನೇಷು ಸ್ಪಷ್ಟೀಕರಣಂ ಪ್ರಸ್ತೋತುಂ ನಿರ್ದೇಶಃ ಅಪಿ ಪ್ರದತ್ತಃ. ಅದ್ಯ ಛತ್ತೀಸ್ಗಢಸ್ಯ ಸುಪ್ರಸಿದ್ಧ ಪಾಂಡವನಿ ಗಾಯಿಕಾ ತೀಜನಬಾಯಿ ದಿವಂಗತ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಚ ತಸ್ಯ ನಿಧನೆ ಗಭೀರಂ ಶೋಕಂ ಪ್ರಕಟಿತವಂತಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಗುಜರಾತೆ ಕೊಂಕಣೆ ಗೋವಾಯಾಂ ಮಧ್ಯ ಮಹಾರಾಷ್ಟ್ರೇ ತಥಾ ಒಡಿಶಾ ರಾಜ್ಯೇ ಚ ಅತಿವೃಷ್ಟೇ ಸಂಭಾವನಾಮಾಲಕ್ಷ್ಯ ರಕ್ತ ಸಂಚೇತನಾ ಘೋಷಿತ. ಅಪಿ ಚ ICC ಮಹಿಳಾವರ್ಗಸ್ಯ 20-20 ವಿಶ್ವ ಚಷಕ್ ಕ್ರಿಕೆಟ್ ಕ್ರೀಡಾ ಸ್ಪರ್ಧಾಯಾಃ ಅಂತಿಮ ಸ್ಪರ್ಧಾ ಅದ್ಯ ಸಾಯಂಕಾಲೇ ಲಂಡನ್ ನಗರೆ ಭವಿಷ್ಯತಿ. ಅಸ್ಯಾಂ ಸ್ಪರ್ಧಾಯಾಂ ಇಂಗ್ಲೆಂಡ್ ದಲಂ ಆಸ್ಟ್ರೇಲಿಯಾ ದಲೇನ ಸಹ ಸ್ಪರ್ಧಿಷ್ಯತೆ. ಅಥ ವಾರ್ತಾಃ ವಿಸ್ತರೇಣ. ಪ್ರಶಾಸನೇನ ದ್ರವೀಯ ಪ್ರಾಕೃತಿಕವಾಯು ಆಪೂರ್ತಿಮಾಲಕ್ಷ್ಯ ಆಪತ್ಕಾಲಿಕಾಃ ಪ್ರತಿಬಂಧಾಃ ನಿರಸ್ತಾಃ. ಅಯಂ ನಿರ್ಣಯಃ ಪಶ್ಚಿಮೇಷಿಯಾಯಾಂ ಸಂಘರ್ಷೆ ಯುದ್ಧವಿರಾಮಾನಂತರಂ ಹೋರ್ಮೂಜ್ ಜಲ್ಡಮ್ರು ಮಧ್ಯಮಾರ್ಗೇಣ ಪ್ರಾಕೃತಿಕವಾಯುಃ ಆಪೂರ್ತೇಃ ಪುನಃ ಪ್ರಾರಂಭೇ ಸತಿ ಕೃತಃ. ಪೆಟ್ರೋಲಿಯಂ ಪ್ರಾಕೃತಿಕ ವಾತ್ಯಂಧನ ಮಂತ್ರಾಲಯೇನ ಅಧಿಸೂಚನಾಯಾಂ ಉಕ್ತಂ ಯತ್ 26,000 ಪ್ರಾಕೃತಿಕವಾಯು ಆಪೂರ್ತಿ ನಿಯಮನಾದೇಶಃ ಇತ್ಯಸ್ಮಿನ್ ಸಂಶೋಧನಂ ಕೃತಂ. ಅಸ್ಮಿನ್ ಸಂಶೋಧನೆ ತಾನಿ ಪ್ರಮುಖಾನಿ ಆಪತ್ಕಾಲಿಕಾನಿ ಪ್ರಾವಧಾನಿ ನಿರಸ್ತಾನಿ ಸಂತಿ ಯೇಷಾಂ ಮಾಧ್ಯಮೇನ ಪ್ರಶಾಸನಂ ದೇಶೇ ಉತ್ಪಾದಿತಸ್ಯ ಪ್ರಾಕೃತಿಕವಾಯುಃ ತಥಾ ಆಯಾತಿತಸ್ಯ ದ್ರವೀಯ ಪ್ರಾಕೃತಿಕವಾಯುಃ ಆವಂಟನೆ ಪ್ರಾಧಾನ್ಯಂ ದಾತುಂ ಅನುಮತಿಃ ಆಸೀತ್. ಹೋರ್ಮುಜ್ ಜಲ್ಡಮ್ರು ಮಧ್ಯಾತ್ ದ್ರವೀಯ ಪ್ರಾಕೃತಿಕವಾಯುಃ ಆಪೂರ್ತೌ ವ್ಯವಧಾನಸ್ಯ ಅನಂತರಂ ಆವಶ್ಯಕ ವಸ್ತು ಅಧಿನಿಯಮಸ್ಯ ಅಂತರ್ಗತಂ ಅಸ್ಯ ವರ್ಷಸ್ಯ ಮಾರ್ಚ್ ಮಾಸೆ ಆಪತ್ಕಾಲಿಕಾಃ ಆದೇಶಃ ಪ್ರವರ್ತಿತಃ ಆಸೀತ್. ಕೇಂದ್ರೀಯ ಗ್ರಾಮೀಣ ವಿಕಾಸ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ ಜುಲೈ ಮಾಸಸ್ಯ ಪ್ರಥಮ ದಿನಾಂಕಾತ್ ವಿಕಸಿತ ಭಾರತ ರೋಜ್ಗಾರ್ ಏವಂ ಆಜೀವಿಕಾ ಮಿಷನ್ ಗ್ರಾಮೀಣ ಅರ್ಥಾತ್ BBG ರಾಮ್ಜಿ ಅಧಿನಿಯಮ ಸಫಲತೆಯ ಪ್ರಭಾವಶೀಲಃ ಅಭವತ್. ಮಂತ್ರಿಣಾ ಅದ್ಯ ದೃಶ್ಯ ಶ್ರವ್ಯ ಮಾಧ್ಯಮೇನ ಅಸ್ಯ ಅಭಿಯಾನಸ್ಯ ಅಂತರ್ಗತಂ ರಾಜ್ಯೇಭ್ಯ 25,000 ಕೋಟಿ ರೂಪ್ಯತೋಧಿಕ ಧನಂ ಚ ಪ್ರದತ್ತಂ. ಶ್ರೀ ಚೌಹಾನೇನ ಸರ್ವೇಷಾಂ ರಾಜ್ಯಾನಾಂ ಕೇಂದ್ರಶಾಸಿತ ಪ್ರದೇಶಾನಾಂ ಚ ಗ್ರಾಮೀಣ ವಿಕಾಸ ಮಂತ್ರಿಭಿಃ ಸಾಕಂ VBG ರಾಮ್ಜಿ ಅಧಿನಿಯಮಸ್ಯ ಕ್ರಿಯಾನ್ವಯಸ್ಯ ಪ್ರಗತೇಃ ಸಮೀಕ್ಷಾ ಅಪಿ ಕೃತಾ. ತೇನ ಪ್ರೋಕ್ತಂ ಯತ್ ಅದ್ಯ ವಿಮುಕ್ತಾಯಃ ಪ್ರಥಮಾಂಶ ಧನರಾಶೇಃ ಮುಖ್ಯಮುದ್ದೇಶಂ ರಾಜ್ಯಾನಾಂ ಪಾರ್ಶ್ವೆ ಪರ್ಯಾಪ್ತ ನಿಧೇಃ ಸುನಿಶ್ಚಯನಂ ಅಸ್ತಿ ಯೇನ ಶ್ರಮಿಕಾಣಾಂ ವೃತ್ತಿಃ 15 ದಿನಾನಾಂ ಅಭ್ಯಂತರೆ ಏವ ಪ್ರದಾತುಂ ಶಕ್ಯೇತ.
2: ಮನರೇಗಾ ಕೋ ಪೂರೆ ದೇಶ ಮೇ ಲಾಗೂ ಕರ್ನೆ ಮೇ 3 ಸಾಲ ಲಗೆ ಥೆ ಲೇಕಿನ್ ಮುಜೆ ಆಪ್ ಸಬ್ ಪರ್ ಗರ್ವ ಹೈ 1 ಸಾಲ 2 ಸಾಲ ನಹೀ ಪಹಲೆ ದಿನ ಹೀ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನಾ ಏಕ ಸಾಥ್ ಪೂರೆ ದೇಶ ಮೇ ಲಾಗೂ ಹೋ ಗಯಿ 100 ದಿನ ನಹೀ ಅಬ 125 ದಿನ ರೋಜಗಾರ 5 ಸಾಲ ಮೇ 7.5 ಲಾಖ ಕರೋಡ ಸೇ ಜ್ಯಾದಾ ಕಿ ರಾಶಿ 2,86,000 ಪಂಚಾಯತೋ ಮೇ ಠೀಕ್ ಸೇ ಲಗ್ ಗಯಿ ತೋ ಗಾಂವ್ ಸಂಪೂರ್ಣ ವಿಕಸಿತ ಹೋ ಜಾಯೆಂಗೆ ಸಮೃದ್ಧ ಔರ್ ವಿಕಸಿತ ಗಾಂವ್ ಕಾ ನಿರ್ಮಾಣ ಹೋ ಜಾಯೆಗಾ.
1: ಇನ್ಸ್ಟಾಗ್ರಾಮ್ ಇತಿ ಸಾಮಾಜಿಕ ಸಂವಾದ ಮಂಚೆ ಸಶುಲ್ಕೇಶು ವಿಜ್ಞಾಪನೇಶು ಪ್ರಚಲತಃ ಬಾಲಯೌನ ಶೋಷಣ ಸಾಮಗ್ರ್ಯಾಃ ಗಂಭೀರಂ ವೃತ್ತಾಂತಂ ಮತ್ವಾ ಭಾರತ ಸರ್ವಕಾರೇಣ ಮೇಟಾ ಇತ್ಯಸ್ಯಾಃ ಸಂಸ್ಥಾಯಾ ಕೃತೆ ಏಕಾ ತೀಕ್ಷ್ಣ ದೃಢಾ ಚ ಸೂಚನಾ ಪ್ರಸಾರಿತ. ಆಧಿಕಾರಿಕ ಶ್ರೋತುಭಿಃ ಜ್ಞಾಪಿತಂ ಯತ್ ಸರ್ವಕಾರೇಣ ಇನ್ಸ್ಟಾಗ್ರಾಮ್ ಪ್ರಶಾಸನಂ ತಾದೃಶಾಂ ಸರ್ವೇಷಾಂ ಅಪಮಾನಾಸ್ಪದ ಸಾಮಗ್ರೀಣಾಂ ವಿಜ್ಞಾಪನ ಪ್ರಸಾರಣಂ ಪ್ರವೇಶ ಸುವಿಧಾಂ ಚ ಸದ್ಯಃ ಪ್ರತಿರೋಧುಂ ಸಮಾದಿಷ್ಟಂ. ಕೇಂದ್ರೀಯ ಇಲೆಕ್ಟ್ರಾನಿಕ್ಸ್ ಏವಂ ಸೂಚನಾ ಪ್ರೌದ್ಯೋಗಿಕಿ ಮಂತ್ರಾಲಯೇನ ಅಸ್ಯ ವಿಷಯಸ್ಯ ಗಭೀರತಾಂ ವೀಕ್ಷ್ಯ ಮೇಟಾ ಸಂಸ್ಥಾಯಾಃ 7 ದಿನಾನಾಂ ಅಭ್ಯಂತರೆ ವಿಸ್ತೃತ ಸ್ಪಷ್ಟೀಕರಣಂ ಯಾಚಿತಂ. सर्वकारः सम्प्रति अस्यापि पुनरीक्षणं करोति यत् अयं मञ्चः भारतस्य मध्यस्थ सुरक्षा मार्गदर्शिकानां निष्ठापूर्वकं पालनं करोति न वा। उल्लेखनीयं वर्तते यत् भारते डिजिटल नियमस्य अन्तर्गतम् आपत्तिजनकसामग्र्यः बालयौनशोषणसामग्र्यः वितरणं प्रसारणं च कश्चन दण्डनीय अपराधो वर्तते। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीयतन्त्रांशे अपि उपलब्धो भविष्यति। छत्तीसगढ़ राज्यस्य प्रख्याता पाण्डवनी गायिका पद्मविभूषण पुरस्कारेण अलंकृता च डॉक्टर तीजनबाई अद्य इहलोकं परित्यज्य दिवंगता। सा दीर्घकालात् रुग्णा आसीत्। रायपुर नगरस्य एम्स चिकित्सालये तस्याः उपचारः प्रचलन् आसीत्। अद्य सायं दुर्ग जनपदस्य गनियारी इत्यत्र तस्याः पैतृके ग्रामे पूर्ण राज्य सम्मानेन साकं तस्याः अन्त्येष्टि संस्कारः विधास्यते। स्वकीयेन प्रखरेण स्वरेण मञ्चस्य सम्मोहक उपस्थित्या तथा च कथावाचनस्य अनन्य शैल्या डॉक्टर तीजनबाई पाण्डवानी कलायै न केवलं भारते अपि तु वैश्विकपटले नूतनम् अभिज्ञानं प्रदत्तवती। मञ्चे महाभारतस्य कथाः जीवन्तं कर्तुं तस्याः असाधारण क्षमतया सा भारतीयलोकसंस्कृतेः सर्वोत्कृष्टा लब्धप्रतिष्ठा च साधिका सञ्जाता। भारतीयलोककलायां तस्याः अप्रतिम अवदानस्य कृते सा पद्मश्री पद्मभूषण तथा च पद्मविभूषण इत्यादिभिः देशस्य सर्वोच्च नागरिक सम्मानैः विभूषिता आसीत्। राष्ट्रपति द्रौपदी मुर्मू, उपराष्ट्रपति सी पी राधाकृष्णन, प्रधानमन्त्री नरेन्द्र मोदी च तस्याः दुःखदनिधने गभीरं शोकं प्रकटितवन्तः। भारतीय ऋतु विज्ञान विभागेन अद्य गुजरात, कच्छ, कोंकण, गोवा, मध्य, महाराष्ट्र, ओडिशा चेत्येतेषु राज्येषु अतिवृष्टेः रक्तवर्णीया संचेतना प्रसारिता। विभागेन विज्ञापितं यत् आगामिषु चतुर्षु दिवसेषु मध्यभागे उत्तर अरब सागरस्य कतिपयेषु भागेषु गुजरात प्रान्ते तथा च हरियाणा, पंजाब, राजस्थान प्रान्तानां शिष्टेषु क्षेत्रेश्च प्राविट स्थितिः सर्वथा अनुकूला वर्तते। अद्य ऋतु विज्ञान विभागेन छत्तीसगढ़, मध्यप्रदेश, राजस्थान, कर्नाटक, उत्तराखण्ड चेत्येतेषु राज्येषु अतिवृष्टेः पूर्वानुमानं कृतम्। अनेन साकमेव आगामिषु द्वित्रेषु दिनेषु दिल्ली, उत्तरप्रदेश, पंजाब च चंडीगढ़ क्षेत्रेषु विकीर्णरूपेण वृष्टेः संभावना प्रकटिता। विभागेनाद्य हिमाचल प्रदेश, झारखंड, केरल, माहे, मराठवाड़ा देशस्य उत्तर पूर्वीय भागेषु सहैव उत्तर आंतरिक कर्नाटक तेलंगाना क्षेत्रं यावत् अतिवृष्टेः अनुमानं विहितम्। राष्ट्रीय राजधान्यां देहल्याम् अद्य सामान्यतः मेघाच्छादनेन सह वृष्टिः भविष्यति इति ऋतुविज्ञान विभागेन पूर्वानुमानितम्। संसदः प्राइवेट सत्रम् अस्य मासस्य विंशतिः दिनांकतः आरप्स्यते, यत च अगस्त मासस्य त्रयोदश दिनांकं यावत् प्रचलति। केन्द्रीय संसदीय कार्यमंत्री किरेन रिजिजू ज्ञापितवान् यत् राष्ट्रपतिः द्रौपदी मुर्मुः संसदः प्राइवेट सत्रस्य आह्वानार्थं सर्वकारस्य प्रस्तावं सहर्षं स्वीकृतवती। श्वः आरभमाणा प्रधानमन्त्रिणः नरेन्द्र मोदिना इण्डोनेशिया देशस्य आधिकारिकी यात्रा उभयो देशयो पारस्परिक सम्बन्धाय नूतन उत्साहं प्रदास्यति। सहैव सहयोगस्य नवीन क्षेत्राणि अपि उद्घाटयिष्यति। अद्य जकार्ता नगरे

0: आकाशवाण्या साकं विशेष वार्तालापे इण्डोनेशिया देशे नियुक्तः भारतीय राजदूतः संदीप चक्रवर्ती प्रावोचत् यत् जुलाई मासस्य 6 दिनांकतः जुलाई मासस्य 8 दिनांकं यावत् प्रचलन्त्यां प्रधानमन्त्रिणः अस्यां यात्रायां भारत इण्डोनेशिया देशयो मध्ये सहयोगस्य अनेकानि नूतनानि द्वाराणि उद्घाटितानि भविष्यन्ति तथा च एतयोः द्वयोः विशाल राष्ट्रयोः मध्ये प्रगाढ संबंधाः आर्थिक सहभागिता च स्पष्ट रूपेण द्रक्ष्यन्ते तेन अग्रे प्रतिपादितं यत् भारत इण्डोनेशिया देशयोः मध्ये किमपि वैमत्यम् अथवा विचार भिन्नता नास्ति अतः संप्रति उभे अपि राष्ट्रे विकसित भारत तथा च स्वर्ण इण्डोनेशिया इत्येतयोः दूरगामी लक्ष्याणां प्राप्ते सुदृढं रणनीतिक सहयोगं कर्तुं तत्परे वर्तेते आईसीसी महिलावर्गस्य विंशतिः प्रतिविंशतिः क्रिकेट विश्वचषक स्पर्धायाः अन्तिमे द्वन्द्वे अद्य सायंकाले लॉर्ड्स क्रीडाङ्गणे इंग्लैण्डदलम् आस्ट्रेलियादलेन सह स्पर्धिष्यते उभौ दले सम्पूर्णस्पर्धायाम् अपराजिते स्तः ध्येयास्पदं वर्तते यत् प्रागुपान्त्यस्पर्धायाम् आस्ट्रेलियादलेन वेस्टइंडीजदलं पराजित्य अपि च इंग्लैण्डदलेन दक्षिणाफ्रीकादलं पराजित्य अन्तिमस्पर्धायां प्रवेशो अधिगतः आदौ मुख्यवार्ताः पुनरेकवारम् होर्मुज जल डमरू मध्य इतनेन माध्यमेन एलएनजी जलयान प्रेषणस्य पुनः प्रारंभात् अनन्तरं भारत सर्वकारेण प्राकृतिक वायु आपूर्तौ आपत्कालिकः प्रतिबन्धः निरस्तीकृतः इति वार्ताः
1: आकाशवाणी बेंगलुरु विज्ञानद मुन्नडे होसतनव प्रतिफलिसुव कडेगे
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ ನಾವು ಬೇಡದೆ ಇರೋ ಎಲೆಕ್ಟ್ರಿಸಿನ ನಾವು ಮುಟ್ಟೋದಿಲ್ಲ ನಾವು ಬೇಡದೆ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ ಆಮೇಲೆ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ ಇದೆಲ್ಲಾನು ಅರ್ಥ್ ಡೇದು ಭಾಗ ಆಗುತ್ತೆ ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನು ಮಾಡೋದು ಇನ್ವಾಲ್ವ್ ಮಾಡ್ಬೋದು ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್ ನಮ್ಮ ವ್ಯವಸಾಯ ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ ನದಿ ನೀರು ಇದರದೆಲ್ಲ ಮೂಲ ಅದೇ ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್ ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್ ವಿ ಆರ್ ಬಿಹೇವಿಂಗ್ ಆಸ್ ಇಫ್ ನಾಟ್ ಅ ಪಾರ್ಟ್ ಆಫ್ ಇಟ್ ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್ ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತ ಮಾತಾಡ್ತಾ ಇದಾರೆ ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು ಪ್ಲಾಸ್ಟಿಕ್ ಯೂಸ್ ಮಾಡಿ ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್ ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್ ಆ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ ಅಲ್ಲ ಕಾಡ್ ಕಡಿತಾ ಇದಾರ ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್ ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್ ಡಿಫೈನ್ ಮಾಡಿದ್ದಾರೆ ಅರ್ಬನ್ ಸ್ಪೇಸಸ್ ಅಲ್ಲಿ ಸ್ಟೇಟ್ ಅಲ್ಲಿ ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗಿದ್ರು ನನ್ನ ಸಿಟಿ ನನ್ನ ಜಾಗ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು ಬಟ್ ಐಮ್ ಟುಡೇ ಐಮ್ ಸೋ ಹ್ಯಾಪಿ ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು ಅಲ್ಲಿ ಎಸ್ಥೆಟಿಕು ಅಲ್ಲಿ ಇಂಪಾರ್ಟೆನ್ಸ್ ಅಲ್ಲಿ ಕಲ್ಚರು ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದ ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದ್ದಾರೆ ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಅಂತ ಅಮ್ಮ ಬಂದು, ಪ್ರಮೋದಾದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಷಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಷಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತೇಳಿ. ಆ 33% ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ, ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಸಂಧ್ಯಾ ಎಂಬ 21 ವರ್ಷದಾಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಳೆದ ಜೂನ್ ತಿಂಗಳ 11 ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5 ಅಡಿ ಎತ್ತರವಿದ್ದು ಕೋಲು ಮುಖ, ಗೋಧಿ ಮೈಬಣ್ಣ, ತೆಳ್ಳನೆ ಮೈಕಟ್ಟು ಹೊಂದಿದ್ದು ಕನ್ನಡ, ಇಂಗ್ಲಿಷ್ ಹಾಗೂ ತೆಲುಗು ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಗಾಯತ್ರಿ ಎಂಬ 42 ವರ್ಷದಾಕೆ 2024 ಜನವರಿ 18 ತಾರೀಖಿನಂದು ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5 ಅಡಿ ಎತ್ತರವಿದ್ದು ಕೋಲು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಭುವನ ಪಿ ಎಂಬ 21 ವರ್ಷದಾತ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಳೆದ ಮೇ ತಿಂಗಳ 10 ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.8 ಅಡಿ ಎತ್ತರವಿದ್ದು ಕೋಲು ಮುಖ, ಗೋಧಿ ಮೈಬಣ್ಣ, ತೆಳ್ಳನೆ ಮೈಕಟ್ಟು ಹೊಂದಿದ್ದು ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ಸಮಯ 6:37 ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಅರೇಂಜ್ಮೆಂಟ್ ಆಯ್ತು.
2: ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ज्यादा बोनस अपनों के लिए सबसे सही RPLI, इससे बेहतर कुछ नहीं.
6: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

0: plr@gmail.com.
1: ಯಾರು?
2: ಓಹ್, ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ಚಕ್ರವ್ಯೂಹ, ಇದು ಚಕ್ರವ್ಯೂಹ. ಐಸ್ ಕ್ರೀಮ್ ಬೇಕೇ? ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
7: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
8: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬದ್ದುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ, ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನು ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನು ಹೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೆ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು, ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು, 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗ ಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ .73%. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್

0: ಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2,00,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ. ಈ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾ ರವಿ ಎಂವಿ ಅವರೊಂದಿಗೆ ಸಂದರ್ಶನ.
6: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸವಳು ಮಣ್ಣಿನ ಮಹತ್ವ ಮತ್ತು ಸವಳು ಮಣ್ಣು ಅಂದ್ರೇನು, ಜವಳು ಮಣ್ಣು ಅಂದ್ರೇನು, ಈ ಎಲ್ಲ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಗಂಗಾವತಿಯ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ವಿ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಮಣ್ಣು ವಿಜ್ಞಾನಿಯಾಗಿದ್ದಾರೆ, ಅನೇಕ ವರ್ಷಗಳಿಂದ ನಮ್ಮ ರೈತ ಬಾಂಧವರ ಜೊತೆಗೆ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಸಂಶೋಧನೆಗಳನ್ನು ಕೈಗೊಂಡು ಯಶಸ್ಸಿನ ಒಂದು ಪ್ರಾಧ್ಯಾಪಕ ವೃತ್ತಿಯಲ್ಲಿ ಅವರಿದ್ದಾರೆ. ಹಾಗಿದ್ದರೆ ನಾವು ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿಸೋಣ. ಡಾಕ್ಟರ್ ಎಂ ವಿ ರವಿ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ. ನಮಸ್ಕಾರ.
6: ಇವತ್ತು ನಮಗೆ ಮಣ್ಣಿನ ಸಮಸ್ಯೆ ಬಗ್ಗೆ ಹೇಳಬೇಕು. ಸವಕಳಿ ಮಣ್ಣು ಅಂದ್ರೇನು, ಜವಳು ಮಣ್ಣು ಅಂದ್ರೇನು, ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಬೇಕು ಡಾಕ್ಟರ್ ರವಿ ಅವರೇ. ಅದರಲ್ಲೂ ಮುಖ್ಯವಾಗಿ ಸಮಸ್ಯಾತ್ಮಕ ಮಣ್ಣು ಅಂದ್ರೇನು, ಅವುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ, ನಮ್ಮ ರೈತರಿಗೆ ಇದರಿಂದ ಏನು ನಷ್ಟ ಇದೆ, ಲಾಭ ಇದೆ, ಹೇಳಿ.
7: ಸಾಮಾನ್ಯವಾಗಿ ಮಣ್ಣು ರೈತನ ಕಣ್ಣು, ಮಣ್ಣು ದೇಶದ ಹೊನ್ನು ಅಂತ ಹೇಳ್ಬಿಟ್ಟು ನಾಣ್ಣುಡಿ ಅಂತ ಇದೆ. ಈ ಒಂದು ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರೆ ಮಾತ್ರ ಉತ್ತಮ ಮಟ್ಟದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮಣ್ಣಿನಲ್ಲಿ ಸುಣದ ಅಂಶ ಆಗಿರ್ಬೋದು, ಸವಳಿನ ಅಂಶ ಆಗಿರ್ಬೋದು, ಜವಳಿನ ಅಂಶ ಆಗಿರ್ಬೋದು, ಉಪ್ಪಿನ ಅಂಶ ಆಗಿರ್ಬೋದು, ಅಥವಾ

0: ಈ ಅಂಶ ಹೆಚ್ಚಾಗಿ ಇದ್ದ ಪಕ್ಷದಲ್ಲಿ ಫಲವತ್ತತೆ ಕಡಿಮೆಯಾಗಿ ಇಳುವರಿಯಲ್ಲಿ ಕುಂಠಿತವಾಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಒಂದು ಲವಣಗಳು ಹೆಚ್ಚಾದಾಗ ಫಲವತ್ತತೆ ಕಡಿಮೆಯಾಗಿ ಇಳುವರಿ ಕುಂಠಿತವಾಗ್ತಕ್ಕಂಥ ಮಣ್ಣುಗಳನ್ನು ನಾವು ಸಾಮಾನ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳೆಂದು ನಾವು ಚೆನ್ನಾಗಿ ಹೇಳಲಿಕ್ಕೆ ಆಗುತ್ತೆ. ಈ ಸಮಸ್ಯಾತ್ಮಕ ಮಣ್ಣುಗಳು ಹೆಚ್ಚಾಗಿ ಅಚ್ಚುಕಟ್ಟು ಪ್ರದೇಶಗಳಾಗಿರ್ತಕ್ಕಂಥ ಕಾವೇರಿ, ತುಂಗಭದ್ರ, ಕೃಷ್ಣ ಮುಂತಾದ ನದಿ ತೀರಗಳಲ್ಲಿ ನಾವು ಕಂಡುಬರ್ತೇವೆ. ನೀರಾವರಿ ನೀರನ್ನು ಎಲ್ಲಿ ಹೆಚ್ಚಾಗಿ ಉಪಯೋಗವನ್ನು ಮಾಡ್ತಾರೋ ಅಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆಗೊಳ್ತವೆ. ಇದರ ಜೊತೆಗೆ ನಿರ್ಬಂಧಿತ ಬಸಿಗಾಲುವೆ ಅಂದರೆ ರಿಸ್ಟ್ರಿಕ್ಟೆಡ್ ಡ್ರೈನೇಜ್ ಅಂತ ಹೇಳ್ಬಿಟ್ಟು ಕರಿತೇವೆ. ಎಲ್ಲಿ ಭತ್ತ ಮತ್ತು ಕಬ್ಬನ್ನು ಹೆಚ್ಚಾಗಿ ಬೆಳೀತಕ್ಕಂಥ ಪ್ರದೇಶಗಳು ಇದವೋ ಅಂತಹ ಒಂದು ಮಣ್ಣುಗಳು ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಉಷ್ಣಾಂಶ ಜಾಸ್ತಿ ಇದೆ, ಕಡಿಮೆ ಬೀಳ್ತಕ್ಕಂಥ ಪ್ರದೇಶದಲ್ಲಿನೂ ಕೂಡ ಅಂದರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ ಇಂತಹ ಒಂದು ಪ್ರದೇಶದಲ್ಲಿನೂ ಕೂಡ ಮಣ್ಣು ಸವಳು ಮತ್ತು ಜವಳಾಗ್ತಕ್ಕಂಥ ಒಂದು ಸಮಸ್ಯೆ ಇದೆ. ಸವಳು ಮತ್ತು ಉಪ್ಪಿನ ಒಂದು ನೀರನ್ನು ನೀರಾವರಿಗೆ ಉಪಯೋಗವನ್ನು ಮಾಡೋದ್ರಿಂದ ನಿರಂತರವಾಗಿ ಕಾಲಕ್ರಮೇಣ ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣು ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಅಂದರೆ ತಪ್ಪಾಗಲಾರದು. ಈ ಸವಳು ಮಣ್ಣು ಜವಳಾಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಯಾಕಂತಂದರೆ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಲುವೆಗಳ ಒಂದು ಸೋರುವಿಕೆ,
1: ಸವಳು ಅಂದರೆ ಉಪ್ಪಿನ ಅಂಶ ಇಲ್ಲ ಅಂತ,
0: ಉಪ್ಪಿನ ಅಂಶ ಇಲ್ಲ. ಬಟ್ ಏನಂತಂತಂದರೆ ಸವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ
1: ಸವಳು ಅಂದರೆ ಸಪ್ಪೆ ಅಂತ,
0: ಸವಳು ಅಂದರೆ ಸಪ್ಪೆ ಅಂತ. ಅದು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದರೆ ಮಣ್ಣಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅಂತಕ್ಕಂಥ ಲವಣಗಳು ಹೆಚ್ಚಾಗಿರೋದ್ರಿಂದ ಅಂತಹ ಒಂದು ಮಣ್ಣುಗಳು ಸವಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಸವಳು ಮಣ್ಣನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ ಅಂದರೆ ಬಸಿಗಾಲುಗಳ ಒಂದು ಕೊರತೆ ಇದ್ದಾಗ ನಿರಂತರವಾಗಿ ಭತ್ತವನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಸವಳು ಮಣ್ಣುಗಳು ಜವಳು ಮಣ್ಣಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳ್ಳಿಗಳ ಕಡೆಯಲ್ಲಿ ಏನಾಗುತ್ತೆ, ಬಸಿಗಾಲು ಒಂದು ಕಾಲುವೆಗಳ ಒಂದು ಸೋರುವಿಕೆ ಅಥವಾ ಬಸಿಗಾಲುವೆಗಳ ಒಂದು ದುರಸ್ತಿಯನ್ನು ನಾವು ಸರಿಯಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಕಾಲುವೆಯಲ್ಲಿರ್ತಕ್ಕಂಥ ನೀರು ಕಾಲುವೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ನುಸುಳು ಬಿಟ್ಟು ಅಂತಹ ಒಂದು ಮಣ್ಣಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ಬಿಟ್ಟು ಮಣ್ಣು ಸವಳಾಗಿರ್ತಕ್ಕಂಥದ್ದು ಜವಳಾಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಜವಳು ಅಂತಂತಂದರೆ ನೀರು ನಿಂತಿರ್ತಕ್ಕಂಥ ಒಂದು ಪ್ರದೇಶ. ಈ ನೀರು ನಿಂತಿರ್ತಕ್ಕಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಾವುದೇ ತರಹದ ಬೆಳೆಗಳನ್ನು ಬೆಳೀಲಿಕ್ಕೆ ಬರುವುದಿಲ್ಲ, ಭತ್ತವನ್ನೇ ನಾವು ಬೆಳೀಲಿಕ್ಕಾಗತ್ತೆ. ಈ ಒಂದು ಸವಳು ಮತ್ತು ಜವಳನ್ನು ಸರಿಯಾದ ನಿರ್ವಹಣೆಯನ್ನು ಮಾಡುವುದರಿಂದ ನಾವು ಅದರ ಸಮಸ್ಯೆಯನ್ನು ನಿರ್ವಹಣೆ.
1: ಈಗ ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಅವನ್ನ ವೈಜ್ಞಾನಿಕವಾಗಿ ನಾವು ಹೆಂಗೆ ವಿಂಗಡಣೆ ಮಾಡ,
0: ಸಾಮಾನ್ಯವಾಗಿ ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಮಣ್ಣಿನ ರಸಸಾರ ಆಗಿರ್ಬೋದು, ಮಣ್ಣಿನ ಲವಣಾಂಶವಾಗಿರ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ವಿನಿಮಯ ಸೋಡಿಯಂ ಅಂತಕ್ಕಂಥದ್ದನ್ನ ನಾವು ಪರೀಕ್ಷೆಯನ್ನು ಮಾಡಿಬಿಟ್ಟು ನಂತರ ನಾವು ಸೌಳಾಗಿದೆಯಾ ಅಥವಾ ಉಪ್ಪಾಗಿದೆಯಾ ಅಥವಾ ಹುಳಿಯಾಗಿದೆಯಾ ಅಂತಕ್ಕಂಥ ಒಂದು ಅಂಶವನ್ನು ತಿಳಿದುಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಮಣ್ಣು ಸೌಳಿತ್ತಪ್ಪ ಅಂತಂದರೆ ಮಣ್ಣಿನ ರಸಸಾರ 8.5ಕ್ಕಿಂತ ಕಡಿಮೆ ಇರುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶ 4 ಡೆಸಿಸೈಮನ್ ಪರ್ ಮೀಟರ್ಗಿಂತ ಹೆಚ್ಚಾಗಿರುತ್ತೆ, ಅದೇ ರೀತಿ ವಿನಿಮಯ ಸೋಡಿಯಂ ಕೂಡ 15%ಕ್ಕಿಂತ ಕಡಿಮೆ ಇರುತ್ತೆ. ಉಪ್ಪು ಮಣ್ಣಾಗಿರ್ತಪ್ಪ ಅಂತಂತಂದರೆ ಅದರ ರಸಸಾರ 8.5ಕ್ಕಿಂತ ಕಡಿಮೆ ಇರುತ್ತೆ, ಲವಣಾಂಶ 4ಕ್ಕಿಂತ ಕಡಿಮೆ ಇರುತ್ತೆ, ಅದೇ ರೀತಿ ವಿನಿಮಯ ಸೋಡಿಯಂ ಕೂಡ 15%ರಷ್ಟು ಜಾಸ್ತಿ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ ಮಣ್ಣಿನ ಪರೀಕ್ಷೆಯಲ್ಲಿ ಮಣ್ಣಿನ ರಸಸಾರ, ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು, ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅನ್ನ ಪರೀಕ್ಷೆಯನ್ನು ಮಾಡಿದ ನಂತರ ಅದು ಮಣ್ಣು ಉಪ್ಪಾಗಿದೆಯಾ ಅಥವಾ ಸವಳಾಗಿದೆಯಾ ಅಥವಾ ಒಂದು ಉಪ್ಪು ಅಥವಾ ಸವಳಾಗಿದೆಯಾ ಅಥವಾ ಹುಳಿಯಾಗಿದೆಯಾ ಅಂತಕ್ಕಂಥ ವೈಜ್ಞಾನಿಕ ಮಾಹಿತಿಯೊಂದಿಗೆ ಅವುಗಳನ್ನು ವಿಂಗಡಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಈಗ ಸೌಳ್ ಜಮೀನಿನಲ್ಲಿ ಯಾವ್ಯಾವ ತರದ ಲವಣಗಳಿವೆ, ಸಾಮಾನ್ಯಗಳನ್ನ ಗುರುತಿಸಿಕೊಳ್ಳೋದು ಹೇಗೆ?
0: ಸಾಮಾನ್ಯವಾಗಿ ಸೌಳು ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣ ಜಾಸ್ತಿ ಇರುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ಗಳು, ಇವುಗಳು ಕ್ಯಾಲ್ಸಿಯಂ ಕಾರ್ಬನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬನೇಟ್ ಅಥವಾ ಸೋಡಿಯಂ ಕಾರ್ಬನೇಟ್ಗಳಿಗಿಂತ ಅತಿ ಹೆಚ್ಚಾಗಿ ಇರುವುದರಿಂದ ಮಣ್ಣುಗಳು ಸೌಳಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಭೂಮಿಯ ಮೇಲ್ಭಾಗದಲ್ಲಿ ಬಿಳಿ ಬಿಳಿ ಪದರ ಬರತಕ್ಕಂಥದ್ದು, ಬಿಳಿ ಪುಡಿ ಬರತಕ್ಕಂಥದ್ದು, ಇಂತಹ ಒಂದು ಲಕ್ಷಣಗಳನ್ನು ನಾವು ನೋಡಿದಾಗ ಇದು ಮಣ್ಣು ಸವಳಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇಂತಹ ಒಂದು ಮಣ್ಣುಗಳಲ್ಲಿ ತೆಳುವಾಗಿರ್ತಕ್ಕಂಥ ಬಿರುಕುಗಳು ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ, ಅಂತರ್ಜಲ ಮಟ್ಟನೂ ಕೂಡ ಜಾಸ್ತಿ ಇರತಕ್ಕಂಥ ಸಂದರ್ಭ ಇದೆ. ಇವೆಲ್ಲವುಗಳನ್ನು ನಾವು ಗಮನಿಸಿದಾಗ ಮಣ್ಣು ಸವಳಾಗಿದೆ ಅಂತಕ್ಕಂಥದ್ದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ.
1: ಇನ್ನೊಂದು, ಈಗ ಸವಕಳಿ ಮಣ್ಣಿಂದ ಏನು ದುಷ್ಪರಿಣಾಮ ನಾವು ಅನುಭವಿಸಬಹುದು?
0: ಸಾಮಾನ್ಯವಾಗಿ ಸೌಳಿನ ಮಣ್ಣಿನಲ್ಲಿ

0: ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ಇಳುವರಿಯ ಒಂದು ಮಟ್ಟ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಯಾವಾಗ ಸವಳಿನ ಅಂಶ ಜಾಸ್ತಿ ಇರುತ್ತೆ, ಕಬ್ಬಿಣ ಮತ್ತು ಮ್ಯಾಂಗನೀಸು ಹೆಚ್ಚಾಗಿ ವಿಷಗಳಾಗಿಬಿಟ್ಟು ಎಲೆಗಳು ಮಣ್ಣು ಗಿಡಗಳು ಸಹ ವಿಷ ಆಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಸಾರಜನಕ ಹೆಚ್ಚಾಗಿ ಪೋಲಾಗ್ತಕ್ಕಂಥದ್ದು, ರಂಜಕದ ಕೊರತೆ ಉಂಟಾಗ್ತಕ್ಕಂಥದ್ದು, ಮಣ್ಣಿನಲ್ಲಿ ತೇವಾಂಶ ಇದ್ದರೂ ಕೂಡ ಸಸ್ಯಗಳು ಅದನ್ನು ಹೀರಿಕೊಳ್ಳದೆ ಆಗದೇ ಇರತಕ್ಕಂಥದ್ದು, ಇಂತಹ ಒಂದು ಸಂದರ್ಭದಲ್ಲಿ ಸಸ್ಯಗಳು ಒಣಗ್ತಕ್ಕಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಕಾಣ್ತೇವೆ. ಅಂದರೆ ಸವುಳು ಹೆಚ್ಚಾದಾಗ ಏನಾಗುತ್ತೆ, ಸಸ್ಯಗಳು ಪೋಷಕಾಂಶಗಳನ್ನು ಹೀರಿಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ. ಸಸ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ರಿವರ್ಸ್ ಆಗಿ ಭೂಮಿಗೆ ಬರತಕ್ಕಂಥ ಸಂದರ್ಭ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಸಸ್ಯಗಳು ಒಣಗತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿ ಇಳುವರಿಯಲ್ಲಿನೂ ಗಣನೀಯವಾಗಿರ್ತಕ್ಕಂಥ ಇಳುವರಿ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ.
1: ಈಗ ಸವುಳು ಮಣ್ಣನ್ನು ನಾವು ಹೆಂಗೆ ನಿರ್ವಹಣೆ ಮಾಡ್ಕೊಳ್ಬೋದು?
0: ಸವುಳು ಮಣ್ಣನ್ನು ನಾವು ಸಾಮಾನ್ಯವಾಗಿ ನಿರ್ವಹಣೆ ಮಾಡಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಆಳ ಉಳುಮೆ ಅಥವಾ ಮಾಗಿ ಉಳುಮೆ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು, ಎಡೆ ಕುಂಟೆ ಹೊಡಿತಕ್ಕಂಥದ್ದು, ಭೂಮಿಯನ್ನು ಸಮಮಟ್ಟ ಮಾಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಉತ್ತಮ. ಭೂಮಿಯನ್ನು ಸಮಮಟ್ಟ ಮಾಡೋದ್ರಿಂದ ಎಲ್ಲ ಮಳೆಯಿಂದ ನೀರು ಬೀಳತಕ್ಕಂಥ ನೀರು ಭೂಮಿಯಲ್ಲಿ ಇಂಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸವುಳು ಮಣ್ಣಿನಲ್ಲಿ ನಾವು ಸಣ್ಣ ಸಣ್ಣ ಮಡಿಗಳನ್ನು ಮಾಡಿಬಿಟ್ಟು ಬೋದುಗಳನ್ನು ಹಾಕ್ತಕ್ಕಂಥದ್ದು, ಬಸಿಗಾಲುಗಳ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಜೈವಿಕ ಬದುಗಳನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಹತ್ತಿ, ಜೋಳ, ಗೋಧಿ, ಕುಸುಬೆ, ಸಾಸಿವೆ ಇಂತಹ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಹಸಿರೆಲೆ ಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ಡಯಾಂಚ ಮತ್ತು ಪಿಳ್ಳೆ ಪೆಸರು ಅಂತಕ್ಕಂಥದ್ದು, ಸೆಣಬು ಅಂತಕ್ಕಂಥದ್ದನ್ನ ಇವುಗಳನ್ನು ಬೆಳೆದು 30-40 ದಿವಸಗಳ ಆದ ನಂತರ, ಅಂದರೆ ಹೂವು ಬರುವುದಕ್ಕಿಂತ ಮುಂಚಿತವಾಗಿ ರೋಟೋವೇಟರ್ನ ಹೊಡೆದು ಭೂಮಿಗೆ ಸೇರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಸವುಳಿನ ಅಂಶ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇದೆ. ಅದೇ ರೀತಿ ಬಹಳಷ್ಟು ಜನ ರೈತ ಬಾಂಧವರು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಇವುಗಳನ್ನು ಹಾಕ್ತಾ ಇಲ್ಲ. ದಯವಿಟ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರವನ್ನು ಅಥವಾ ವರ್ಮಿ ಕಂಪೋಸ್ಟ್ ಅನ್ನ ಅಥವಾ ಬೇವಿನ ಹಿಂಡಿ ಇಂತಹ ಒಂದು ಸಾವಯವ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಲವಣಾಂಶಗಳು ಕರಗಿಬಿಟ್ಟು ಲವಣದ ಅಂಶ ಕಡಿಮೆ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದೇ ರೀತಿ ಇಂತಹ ಒಂದು ಮಣ್ಣುಗಳಲ್ಲಿ ನಾವು ಶಿಫಾರಸು ಏನು ಮಾಡಿರ್ತೀವಿ, ಗೊಬ್ಬರಗಳನ್ನು 25% ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಸವುಳಿನ ಅಂಶ ಹೆಚ್ಚಾಗಿದ್ದಾಗ ಮಣ್ಣಿನಲ್ಲಿರ್ತಕ್ಕಂಥ ಲವಣ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಸಸ್ಯಗಳು ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಬೆಳವಣಿಗೆಯ ಹಂತದಲ್ಲಿ 2% ಯೂರಿಯಾವನ್ನು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಒಂದು ಕೆಲವೊಂದು ಸಂದರ್ಭದಲ್ಲಿ ಕೃಷಿ ಬೆಳೆಗಳು ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳಾಗಿರ್ತಕ್ಕಂಥ ಸಪೋಟ, ದಾಳಿಂಬೆ, ನೇರಳೆ ಇವುಗಳನ್ನು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇವುಗಳು ಸರಿಯಾಗಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಹುಲ್ಲು ಬೆಳೀತಕ್ಕಂಥದ್ದು, ಅಂದರೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಇಂತಹ ಒಂದು ಹುಲ್ಲುಗಳನ್ನು ಬೆಳೀತಕ್ಕಂಥದ್ದು, ಅದೇ ರೀತಿ ಇವುಗಳು ಸಾಧ್ಯವಾಗಿರ್ತಕ್ಕ ಒಂದು ವೇಳೆ ಲವಣಾಂಶ ಬಹಳ ಹೆಚ್ಚಿರತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಜಾಲಿ ಆಗಿರ್ಬೋದು, ಕರಿಜಾಲಿ ಆಗಿರ್ಬೋದು, ಸುಬಾಬುಲ್ಲು ಇಂತಹ ಒಂದು ಸರ್ವೆ ಗಿಡ ಆಗಿರ್ಬೋದು, ಇಂತಹ ಒಂದು ಬೆಳೆಗಳನ್ನು ಬೆಳೆದ್ಬಿಟ್ಟು ಸವುಳಿನ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ರೈತರು ತಿಳ್ಕೊಂಡು ವೈಜ್ಞಾನಿಕವಾಗಿ ಮಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಸವುಳಿನ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಡಾಕ್ಟರ್ ರವಿ ಅವರೇ, ಈಗ ಜವಳು ಮಣ್ಣಿನ ನಿರ್ವಹಣೆಯನ್ನು ಹೆಂಗೆ ಮಾಡ್ಕೊಳ್ಬೋದು?
0: ಸಾಮಾನ್ಯವಾಗಿ ಜವಳು ಮಣ್ಣು ಅಂತಂದ್ರೆ ನೀರು ನಿಂತಿರ್ತಕ್ಕಂಥ ಪ್ರದೇಶವನ್ನು ನಾವು ಜವಳು ಪ್ರದೇಶ ಅಂತ ಕರಿತೀವಿ. ಇಂತಹ ಒಂದು ಜವಳು ಪ್ರದೇಶದಲ್ಲಿ ನಾವು ಆದಷ್ಟು ಕಾಲುವೆಗಳ ಒಂದು ದುರಸ್ತಿಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಕಾಲುವೆಗಳಲ್ಲಿ ನೀರು ಹರಿದು ಬರ್ತಾ ಇರ್ತದೆ, ಕಾಲುವೆಗಳೇನಾದರೂ ಬಿರುಕು ಬಿಟ್ಟಿದ್ರೆ ಅಂತಹ ಒಂದು ಸಂದರ್ಭದಲ್ಲಿ ನೀರು ಒಳಹರಿವು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸರ್ಕಾರದವರು ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಕಾಲುವೆಗಳನ್ನು ದುರಸ್ತಿಯನ್ನು ಮಾಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ. ಆದಷ್ಟು ಮಿತವಾಗಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಬಸಿಗಾಲುವೆಗಳನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಅದು ಮೇಲ್ಬೈ ಗಾಲುವೆ ಇರ್ಬೋದು ಅಥವಾ ಅಂತರ್ ಬಸಿಗಾಲುವೆಗಳನ್ನು ರೈತರು ನಿರ್ಮಾಣವನ್ನು ಮಾಡಿದ್ದೇ ಆದರೆ ಖಂಡಿತವಾಗಲೂ ನೀರು ನಿಲ್ತಕ್ಕಂಥದ್ದನ್ನ ಕಡಿಮೆ ಮಾಡಿಬಿಟ್ಟು ಜವಳು ನಿರ್ಮಾಣವಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ಕಾಲುವೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು, ಮಿತವಾಗಿ ನೀರಾವರಿಯನ್ನು ಉಪಯೋಗ ಮಾಡ್ತಕ್ಕಂಥದ್ದು ಮತ್ತು ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡುವುದರಿಂದ ಜವಳು ಮಣ್ಣಿನ ನಿರ್ವಹಣೆಯನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸಲು ಇಷ್ಟಪಡ್ತೇನೆ.
1: ಈಗ ಡಾಕ್ಟರ್ ರವಿ ಅವರೇ, ಈಗ ಸವುಳು ಮಣ್ಣಿನಲ್ಲಿ ಅದರಲ್ಲೂ ಸವುಳು ಸಹಿಷ್ಣುತೆ ಉಳ್ಳಂತಹ ಬೆಳೆ ತಳಿಗಳು ಅಥವಾ ಈ ಇಲ್ಲಿ ಬೆಳೆಯುತ್ತಿರುವಂಥ ಬೆಳೆಗಳ ಬಗ್ಗೆ ನಮಗೆ ತಿಳಿಸಿ.
0: ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತಂದರೆ ಸವಳು ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳ ಅಥವಾ ತಳಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ನಮ್ಮ ಒಂದು ಸಂಶೋಧನೆ ಪ್ರಕಾರ

0: ಗಂಗಾವತಿಯ ಸಂಶೋಧನೆಯ ಪ್ರಕಾರ ಸ್ಫೂರ್ತಿ ಅಂತಕ್ಕಂಥದ್ದು GGV 1109 ಅಂತಕ್ಕಂಥ ತಳಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ನಮ್ಮ ಒಂದು ಗಂಗಾವತಿಯ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ತಳಿಯನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ನಮ್ಮ ಗಂಗಾವತಿನಲ್ಲಿ ಭತ್ತದ ಒಂದು ಸಂಶೋಧನಾ ಕೇಂದ್ರ ಇದೆ, ಆ ಸಂಶೋಧನಾ ಕೇಂದ್ರದಿಂದ ಈ ತಳಿಯನ್ನ ಅಭಿವೃದ್ಧಿಯನ್ನ ಪಡಿಸಿರ್ತಾರೆ. ಇದು ಲವಣ ಸಹಿಷ್ಣುತೆಗೆ ಒಂದು ಬರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ತಳಿ. ಇದನ್ನು
1: ಬೆಳೆಯುವುದರಲ್ಲಿ
0: ನಮ್ಮ ಮಂಡ್ಯದಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇರೋದ್ರಿಂದ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಕೂಡ ಲವಣ ಸಹಿಷ್ಣುತೆ ಇರತಕ್ಕಂಥ ತಳಿಗಳನ್ನ ಮಾಡತಕ್ಕಂಥ ಕೇಂದ್ರವೂ ಕೂಡ ಇದೆ. ಅವರು ಕೂಡ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ. ಬಹಳಷ್ಟು ಹೈಬ್ರಿಡ್ಗಳನ್ನ ಅಥವಾ ತಳಿಗಳನ್ನ ಅವರು ಕೂಡ ಅಭಿವೃದ್ಧಿಯನ್ನು ಪಡಿಸಿ ರೈತರಿಗೆ ಹೆಚ್ಚು ಹೆಚ್ಚು ಪ್ರಚಲಿತವನ್ನ ಮಾಡ್ತಕ್ಕಂಥದ್ದ ನಾವು ನೋಡ್ತಾ ಇದ್ದೇವೆ.
1: ಈಗ ಈ ಸವಳು ಜಮೀನಿನಲ್ಲಿ ನೀರಿನ ನಿರ್ವಹಣೆ ನಾವು ಹೆಂಗ್ ಮಾಡ್ಬೇಕು? ಹೆಂಗ ಮೊದಲೇ ನೀರ್ ಇರ್ತದೆ, ನೀರ್ ನಿರ್ವಹಣೆ ನಾವ್ ಹೆಂಗ್
0: ಮಾಡ್ಬೇಕಂತಂದ್ರೆ, ಈಗ ಸಾಮಾನ್ಯವಾಗಿ ಸವಳು ನಿರ್ವಹಣೆಯನ್ನ ನಾವು ಕಡಿಮೆ ಪ್ರಮಾಣದ ನೀರಿನ ಬಳಕೆಯನ್ನ ಮಾಡ್ಬೇಕಾಗುತ್ತೆ. ಆದಷ್ಟು ನಾವು ತುಂತುರು ನೀರಾವರಿ ಆಗಿರ್ಬೋದು, ಹನಿ ನೀರಾವರಿ ಆಗಿರ್ಬೋದು, ಇಂತಹ ಒಂದು ತಂತ್ರಜ್ಞಾನಗಳನ್ನ ನಾವು ಉಪಯೋಗವನ್ನು ಮಾಡೋದ್ರಿಂದ ನಾವು
1: ಜಾಸ್ತಿ ಪ್ರಮಾಣದ ನೀರು ನಿಂತು ಇರ್ತದಲ್ಲ,
0: ಜಾಸ್ತಿ ಪ್ರಮಾಣದ ನೀರು
1: ನಿಲ್ದಿದ್ದಂಗ್ ನೋಡ್ಕೊ,
0: ನೀರು ಜಾಸ್ತಿ ಪ್ರಮಾಣದ ನೀರು ನಿಲ್ತಂತಂದ್ರೆ ಅದು ಜೌಗು ಪ್ರದೇಶ ಅಂತ ಕರಿತೀವಿ. ಆ ಜೌಗು ಪ್ರದೇಶದಲ್ಲಿ ನಾವು ನೀರನ್ನ ಹೊರಗಡೆ ಮಾಡಲಿಕ್ಕೆ ನಾವು ಬಸಿಗಾಲುವೆಗಳನ್ನು ಮಾಡುವುದರ ಮುಖಾಂತರ ಮಾಡಬಹುದು. ಆದ್ರೆ ಸೌಳು ಮಣ್ಣಿನಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ, ಆದಷ್ಟು ನೀರು ಇಂಗ್ತಕ್ಕಂತ ಒಂದು ಸಂದರ್ಭ ಜಾಸ್ತಿ ಇರುತ್ತೆ, ತೇವಾಂಶ ಹೆಚ್ಚು ಇರತಕ್ಕಂತ ಸಂದರ್ಭ ಇರೋದ್ರಿಂದ ಆದಷ್ಟು ಬೆಳೆಗಳಿಗೆ ಕಡಿಮೆ ಪ್ರಮಾಣದ ನೀರಿನ ಒಂದು ಬಳಕೆಯನ್ನ ಮಾಡಬೇಕಾಗುತ್ತೆ. ಕಡಿಮೆ ಪ್ರಮಾಣದ ನೀರಿನ ಬಳಕೆಯನ್ನ ಹನಿ ನೀರಾವರಿ ಮುಖಾಂತರ ಅಥವಾ ತುಂತುರು ನೀರಾವರಿ ಮುಖಾಂತರ ನಾವು ಮಾಡೋದ್ರಿಂದ ನೀರಿನಲ್ಲಿರ್ತಕ್ಕಂಥ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಶೇಖರಣೆ ಆಗ್ತಕ್ಕಂಥದ್ದನ್ನ ಕಡಿಮೆ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಆಮೇಲೆ ಪರ್ಯಾಯ ಸಾಲುಗಳಲ್ಲಿ ನಾವು ನೀರಾವರಿಯನ್ನು ಮಾಡ್ತಕ್ಕಂಥ, ಅಂದರೆ ಒಂದು ಸಾಲನ್ನು ಬಿಟ್ಬಿಟ್ಟು ಇನ್ನೊಂದು ಸಾಲಿನಲ್ಲಿ ನಾವು ನೀರಾವರಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಶೇಖರಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರೈತರು ಆದಷ್ಟು ಸೌಳು ಭೂಮಿನಲ್ಲಿ ತುಂತುರು ನೀರಾವರಿ ಅಥವಾ ಒಂದು ಹನಿ ನೀರಾವರಿಯನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು, ಪರ್ಯಾಯ ಸಾಲಿನಲ್ಲಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರಿನ ಬಳಕೆಯನ್ನ ಒಂದು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ದೆ ಆದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಶೇಖರಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ರೈತರು ಅರಿತುಕೊಂಡು ಮಾಡಿದ್ದೆ ಆದ್ರೆ ಸೌಳು ಮಣ್ಣಿನ ನಿರ್ವಹಣೆಯನ್ನ ನಾವು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ಡಾಕ್ಟರ್ ರವಿ ಅವರೇ, ಈಗ ಸೌಳು ಜಮೀನಿನಲ್ಲಿ ಈ ಪೋಷಕಾಂಶ ಇದರ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಸೌಳು ಮಣ್ಣಿನಲ್ಲಿ ಸಾರಜನಕ ಹೆಚ್ಚು ಪೋಲಾಗ್ತಕ್ಕಂಥದ್ದು, ಒಂದು ರಂಜಕದ ಒಂದು ಕೊರತೆ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೂ ನಾವು ಬೆಳೆಗಳಿಗೆ ಏನು ಶಿಫಾರಸು ಮಾಡಿರ್ತೀವಲ್ಲ ಅದಕ್ಕಿಂತ 25% ಸಾರಜನಕ ಮತ್ತು ರಂಜಕದ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಈ ಒಂದು ಸೌಳು ಮಣ್ಣಿನಲ್ಲಿ ಜಿಂಕ್ ಸಲ್ಫೇಟು ಮತ್ತು ಐರನ್ ಸಲ್ಫೇಟಿನ ಕೊರತೆ ಇರೋದ್ರಿಂದ ಆದಷ್ಟು ಜಿಂಕ್ ಸಲ್ಫೇಟು ಮತ್ತು ಐರನ್ ಸಲ್ಫೇಟ್ ಅನ್ನ 1 ಎಕರೆಗೆ 10 kg ಅಂತೆ ನಾವು ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಒಂದು ಸೌಳು ಮಣ್ಣಿನಲ್ಲಿ ಯೂರಿಯಾ ಬದಲು ಅಮೋನಿಯಂ ಸಲ್ಫೇಟ್ ಅನ್ನ ಉಪಯೋಗವನ್ನು ಮಾಡೋದ್ರಿಂದ ಅದರ ಒಂದು ಸದ್ಬಳಕೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು, ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ರೈತರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇರ್ತಿರಲಿಲ್ಲ. ಆ ದೃಷ್ಟಿಯಿಂದ ರೈತರು ಯೂರಿಯಾದ ಬದಲು ಅಮೋನಿಯಂ ಸಲ್ಫೇಟನ್ನು ಕೂಡ ಉಪಯೋಗವನ್ನು ಮಾಡೋದ್ರಿಂದ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲಿಕ್ಕಾಗುತ್ತೆ. ಇದರ ಜೊತೆಗೆ ಹಸಿರೆಲೆ ಗೊಬ್ಬರಗಳು ಬಳಸ್ತಕ್ಕಂಥದ್ದು, ಸಾವಯವ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ರೈತರು ಯಾವತ್ತೂ ಕೂಡ ಮರಿಬಾರ್ದು. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಬೇಸಿಗೆ ಕಾಲದಲ್ಲಿ ಮೇ ಜೂನಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಡಯಾಂಚ ಸೆಣಬನ್ನು ಬೆಳೆದ್ಬಿಟ್ಟು ಭೂಮಿಗೆ ರೋಟೋವೇಟರ್ ಹೊಡೆದು ಸೇರಿಸಿದ್ದೆ ಆದರೆ ಖಂಡಿತವಾಗಲೂ ಕೂಡ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು 2 ವರ್ಷಕ್ಕೆ 1 ಆದ್ರೂ ಸಾವಯವ ಗೊಬ್ಬರಗಳನ್ನ ಖಂಡಿತವಾಗ್ಲೂ ಉಪಯೋಗವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ರೈತ ಬಾಂಧವರು ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಉಪಯೋಗವನ್ನು ಮಾಡ್ತಾ ಇರಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಇವತ್ತಿನ ದಿವಸ ಸಿಗ್ತಾ ಇಲ್ಲ, ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ, ಸಂಪತ್ತು ಕಡಿಮೆ ಇದೆ. ಆದ್ರಿಂದ ನಾವು ಎರೆ ಗೊಬ್ಬರವನ್ನು ಉಪಯೋಗವನ್ನು ಮಾಡ್ತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ರೈತರು ತಮ್ಮ ಹೊಲದಲ್ಲೇ ಕಾಂಪೋಸ್ಟ್ ಮಾಡ್ತಕ್ಕಂಥ
1: ಗೋವಿನ ಮಹತ್ವ ಅದು ಈಗ ಗೊತ್ತಾಗಲ್ಲ, ಒಂದಿನ ಗೊತ್ತಾಗುತ್ತೆ.
0: ಮುಂದೆ ಒಂದ್ ದಿವಸ ಕೃಷಿ ಅಂತಂದ್ರೆ ಗೋವಿನ ಮಹತ್ವ ಬಹಳ ಮುಖ್ಯ.
1: ನಾವು ಯಾವ್ದು
0: ವ್ಯತ್ಯಾಸ ಇಲ್ಲ
1: ಗೋವಿದ್ರೆ
0: ಕೃಷಿ ಅಂದ್ರೆ ಗೋವು ಇರಲೇಬೇಕು, ಗೋವಿದ್ದಾಗ್ಲೇನೆ ಅದು ಕೃಷಿ ಅಂತ ಅನಿಸ್ಕೊಳ್ತಾ ಇರೋದ್ರಿಂದ ಸಗಣಿ ಗೊಬ್ಬರವನ್ನು
1: ನಗರೀಕರಣ ನಗರದ ಜೀವನ
0: ಅಥವಾ ಒಂದು ಕೈಗಾರಿಕರಣ ಆಗಿರ್ಬೋದು ನಗರೀಕರಣ
1: ಏನೇ ಜೀವನ ಆಗದಿದ್ರು ಅದು ಹಳ್ಳಿಯಿಂದಾನೇ ಶುರು ಆಗ್ಬೇಕು.

0: ಹಳ್ಳಿಯಿಂದ ನಾವು ಬಂದವರಲ್ಲ,
1: ಹೌದು ಹಳ್ಳಿಯಿಂದ ಶುರುವಾಗಬೇಕು.
0: ಗೋವಿನಿಂದ ನಾವು ಬೆಳೆದವರು, ಗೋವಿನ ಸಂಪತ್ತನ್ನ ನಾವು
1: ಹೆಚ್ಚು ಹೆಚ್ಚಾಗಿ ಬಳಸಿದವರು, ಬಳಸಲೇ ಬೇಕಾಗುತ್ತೆ. ಇದನ್ನ ರೈತರು ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ನಾವು ಮಾಡಲೇಬೇಕಾಗುತ್ತೆ. ಕೃಷಿ ಎಷ್ಟೇ ಆಧುನಿಕ ಆಗಿದ್ರು ಕೂಡ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರವನ್ನು ಉಪಯೋಗವನ್ನು ಮಾಡದೇ ಇದ್ರೆ ಖಂಡಿತವಾಗ್ಲೂ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ
0: ದೇಶೀಯ ತಳಿಗಳ ಮಹತ್ವ ಅದು ಅದು ಹೇಳದಲ್ಲ, ಅದು
1: ಅದು ಹೇಳದಲ್ಲ. ಹೌದು.
0: ಈಗ ಡಾಕ್ಟರ್ ರವಿ ಅವರೇ, ಜಮೀನು ಸವಕಳಿ ಆಗದಂತೆ ರೈತರು ಕಡಿಮೆ ಖರ್ಚಿನಲ್ಲಿ ಯಾವ್ಯಾವ ಕ್ರಮ ಕೈಗೊಳ್ಬಹುದು?
1: ಸಾಮಾನ್ಯವಾಗಿ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಈ ಒಂದು ಸವಳು ಜವಳು ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಬೇಸಿಗೆ ಕಾಲದಲ್ಲಿ ನಾವು ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಅಥವಾ ಆಳವಾಗಿರ್ತಕ್ಕಂಥ ಉಳುಮೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಂತರ ಭೂಮಿಯನ್ನು ಸಮಮಟ್ಟ ಮಾಡ್ತಕ್ಕಂಥದ್ದನ್ನ ನಾವು ಬೇಸಿಗೆ ಕಾಲದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ನೀರಿನ ನಿರ್ವಹಣೆಯನ್ನು, ಬೆಳೆಗಳ ನಿರ್ವಹಣೆಯನ್ನು, ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಕಾಲಕಾಲಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ಕೂಡ ಕಡಿಮೆ ಖರ್ಚಿನಲ್ಲಿ ನಾವು ಸವಳಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ.
0: ಇನ್ನೊಂದು ಡಾಕ್ಟರ್ ರವಿ ಅವರೇ
1: ಹೇಳಿ,
0: ಕ್ಷಾರ ಮಣ್ಣು ಅಂತ ನಾವು ಅಂತೇವೆ.
1: ಹೌದು, ಉಪ್ಪು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೇವೆ.
0: ಉಪ್ಪು ಮಣ್ಣು,
1: ಕ್ಷಾರ ಅಂತಂದ್ರೆ ಉಪ್ಪು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಸವಳನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡದೇ ಇದ್ದಾಗ ಕಾಲಕ್ರಮೇಣ ಸವಳು ಮಣ್ಣು ಕ್ಷಾರ ಮಣ್ಣವನ್ನಾಗಿ ಪರಿವರ್ತನೆಗೊಳ್ಳುತ್ತೆ. ಅಂದ್ರೆ ಕ್ಷಾರ ಅಂತಂದ್ರೆ ಭೂಮಿಯಲ್ಲಿ ಉಪ್ಪಿನ ಅಂಶ ಅಥವಾ ಸೋಡಿಯಂ ಅಂಶ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಕ್ಕಿಂತ ಹೆಚ್ಚಾದಾಗ ಏನಾಗುತ್ತೆ, ಸವಳು ಮಣ್ಣು ಒಂದು ಉಪ್ಪು ಮಣ್ಣಾಗಿ ಪರಿವರ್ತನೆಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇಂತಹ ಒಂದು ಮಣ್ಣುಗಳಲ್ಲಿ ಮಣ್ಣಿನ ರಸಸಾರ 8.5 ಜಾಸ್ತಿ ಇರುತ್ತೆ. ವಿನಿಮಯ ಸೋಡಿಯಂ ಕೂಡ 15% ಜಾಸ್ತಿ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ಮಣ್ಣುಗಳು ಬಹಳಷ್ಟು ಗಟ್ಟಿಯಾಗಿರ್ತವೆ, ನೀರು ಮತ್ತು ಗಾಳಿ ಆಡತಕ್ಕಂಥದ್ದು
0: ಭೌತಿಕವಾಗಿ ಗುರುತು ಮಾಡಬೇಕಂದ್ರೆ ಗಟ್ಟಿಯಾಗಿರುತ್ತೆ,
1: ಬಹಳ ಗಟ್ಟಿಯಾಗಿರುತ್ತೆ, ಜಾಸ್ತಿ ಉಪ್ಪಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬಿರುಕುಗಳು ಕೂಡ ಆಳವಾಗಿರ್ತವೆ, ಬಿರುಕು ಬಿಟ್ಟಾಗ ಈಗ ಕಪ್ಪು ಭೂಮಿನಲ್ಲಿ ಬಿರುಕುಗಳು ಕೂಡ ಜಾಸ್ತಿ ಬಿಟ್ಟಿರ್ತಾವಲ್ಲ ಅಂತ. ಆಮೇಲೆ ನೀರು ನಿಲ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ.
0: ಬಿರುಕಂದ್ರೆ ಈಗ ತೇವಾಂಶ ಇರೋ ಮಣ್ಣೇ ಬಿರುಕು ಬಂದಿರುತ್ತೆ.
1: ಹೌದು, ತೇವಾಂಶ ಅದು ಒಣಗಿದಾಗ ಏನಾಗುತ್ತೆ, ಬಿರುಕು ಬಿಟ್ಬಿಡುತ್ತೆ ಅದು. ಸೊ ಈ ರೀತಿ ಬಿರುಕು ಬಿಟ್ಟಾಗ ಏನಾಗುತ್ತೆ, ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಅಂಶ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಮಣ್ಣು ಪರೀಕ್ಷೆಯನ್ನ ಮಾಡಿಬಿಟ್ಟು ಮಣ್ಣಿನಲ್ಲಿ ಸೋಡಿಯಂ ಎಷ್ಟಿದೆ ಅಂತಕ್ಕಂಥದ್ದನ್ನ ತಿಳಿದುಕೊಂಡು ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂ ಅನ್ನ ಜಿಪ್ಸಮ್ ಅನ್ನ ಬಳಸುವುದರ ಮೂಲಕ ನಾವು ಕ್ಷಾರದ ಒಂದು ಅಂಶವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ.
0: ಇನ್ನೊಂದು ಡಾಕ್ಟರ್ ರವಿ ಅವರು ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳಿ, ನಮ್ಮ ರೈತರಿಗೆ ಈ ಒಂದು ಸವಕಳು ಮಣ್ಣು, ಜವಳು ಮಣ್ಣು, ಈ ಒಂದು ಮಣ್ಣುಗಳ ನಿರ್ವಹಣೆ, ಇದ್ರ ಬಗ್ಗೆ ರೈತರಿಗೆ ಏನು ಕಿವಿ ಮಾತು ಹೇಳ್ತೀರಿ?
1: ಸಾಮಾನ್ಯವಾಗಿ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಅಥವಾ ಕಾವೇರಿ ಅಚ್ಚುಕಟ್ಟು ಪ್ರದೇಶವಾಗಿರ್ಬೋದು, ಅದು ಪ್ರತಿ ದಿವಸ ಪ್ರತಿ ವರ್ಷ ಒಂದು ಗೊಬ್ಬರವನ್ನು ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚಾಗ್ತಾ ಇದೆ. ಈ ರೀತಿ ಮಣ್ಣಿನ ಒಂದು ಗೊಬ್ಬರದ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ, ಬಸಿಗಾಲುವೆಗಳು ಸರಿಯಾಗಿ ನಿರ್ಮಾಣ ಮಾಡದೇ ಇರೋದ್ರಿಂದ, ಹೆಚ್ಚು ಹೆಚ್ಚು ನೀರಾವರಿಯನ್ನು ಮಾಡೋದ್ರಿಂದ, ಹೆಚ್ಚಾಗಿ ಭತ್ತ ಮತ್ತು ಕಬ್ಬನ್ನು ಬೆಳೀತಾ ಇರೋದ್ರಿಂದ ಮಣ್ಣು ಏನಾಗಿದೆ, ಪ್ರತಿ ವರ್ಷ ಸಮಸ್ಯೆಯಾಗಿ ಪೋಷಕಾಂಶ ಕಳೆದುಕೊಳ್ತಾ ಇದೆ, ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ, ಮಣ್ಣು ಸವಳಾಗ್ತಾ ಇದೆ, ಜವಳಾಗ್ತಾ ಇದೆ, ಉಪ್ಪಾಗ್ತಾ ಇದೆ, ಪ್ರತಿ ವರ್ಷ ಇದು ಜಾಸ್ತಿ ಆಗ್ತಾನೇ ಇದೆ. ಈ ರೀತಿ ಆಯ್ತಪ್ಪ ಅಂತಂದರೆ ಮುಂದಿನ ದಿವಸಗಳಲ್ಲಿ ಆಹಾರ ಉತ್ಪಾದಕತೆ ಬಹಳ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಆದಷ್ಟು ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಮಾಡಿಬಿಟ್ಟು ಮಣ್ಣು ಸವಳಾಗಿದೆಯಾ ಅಥವಾ ಉಪ್ಪಾಗಿದೆಯಾ ಅಂತಕ್ಕಂಥದ್ದನ್ನ ತಿಳ್ಕೊಂಡು, ಸವಳಾಗಿದ್ದರೆ ಏನು ಮಾಡಬೇಕು, ಉಪ್ಪಾಗಿದ್ದರೆ ಏನು ಮಾಡಬೇಕು, ಯಾವ ತರಹದ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ತಜ್ಞರ ಜೊತೆಗೆ ಒಂದು ಡಿಸ್ಕಷನ್ನನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರೆದಿದ್ದೆ ಆದರೆ ಮುಂದಿನ ದಿವಸಗಳಲ್ಲಿ ಮಣ್ಣು ಸವಳಾಗ್ತಕ್ಕಂಥದ್ದು, ಉಪ್ಪಾಗ್ತಕ್ಕಂಥದ್ದು, ಇವುಗಳನ್ನು ನಾವು ಕಡಿಮೆ ಮಾಡಿಬಿಟ್ಟು ಒಂದು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಿ, ಇಳುವರಿಯನ್ನು ಜಾಸ್ತಿ ಮಾಡಿ, ಆಹಾರ ಉತ್ಪಾದಕತೆಯಲ್ಲಿ ಒಂದು ಗಣನೀಯ ಒಂದು ಪ್ರಮಾಣವನ್ನು, ಗಣನೀಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ವೈಜ್ಞಾನಿಕ ಮಾಹಿತಿಯನ್ನು ತಿಳಿದುಕೊಂಡು ಮಣ್ಣು ಸವಳಾಗ್ತಕ್ಕಂಥದ್ದು, ಉಪ್ಪಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡಿಬಿಟ್ಟು ಫಲವತ್ತತೆಯನ್ನು ಜಾಸ್ತಿ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಉತ್ಪಾದಕತೆಯನ್ನು ಕೊಡ್ತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮುಂದುವರೆದಿದ್ದೇ ಆದರೆ ಮುಂದಿನ ದಿವಸಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಬರೋದಿಲ್ಲ. ಹಾಗಾಗಿ ಕೃಷಿ ಇಲಾಖೆಯವರಾಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಸಮಸ್ಯಾತ್ಮಕ ಮಣ್ಣುಗಳ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ವೈಜ್ಞಾನಿಕ ಮಾಹಿತಿಯನ್ನು ತಿಳಿದುಕೊಂಡು ರೈತರು ಮುಂದುವರಿಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ.
0: ತುಂಬ ಸಂತೋಷ ಡಾಕ್ಟರ್ ರವಿ ಅವರೇ, ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತರಿಗೆ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ ಮತ್ತು ಅದರಿಂದ ಏನು ಸಮಸ್ಯೆ ಇದೆ ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಧನ್ಯವಾದಗಳು.

0: ಅದೇ ತರ ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ
1: ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತಕ್ಕಂಥ, ನನ್ನ ಹೆಸರು ಡಾಕ್ಟರ್ ಎಂ ಯು ರವಿ ಅಂತ ಹೇಳ್ಬಿಟ್ಟು, ನಾನು ಒಂದು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸುಮಾರು 25 ವರ್ಷಗಳಿಂದ ನಾನು ಕೆಲಸವನ್ನು ಮಾಡಿದ್ದೇನೆ. ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತಕ್ಕಂಥ 9480247745 ನೀವು ಸಂಪರ್ಕವನ್ನು ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಇನ್ನೂ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.
2: ಇದುವರೆಗೆ ಸಮಸ್ಯಾತ್ಮಕ ಮಣ್ಣು ನಿರ್ವಹಣೆ ಈ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂ ವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ನಮ್ಮ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳೋಣ.

ಇದುವರೆಗೆ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ್ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವ

0: ಅಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇ ಸಾನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ದತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ

0: ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ. ಇನ್ನೀಗ ಉಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ನಿತ್ಯದ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಪ್ರಾಧ್ಯಾಪಕರಾದ ಡಾ ಅಶೋಕ್ ಜಿಎಸ್.
3: ಕವಿ ಕಾವ್ಯ ಕುರಿತು ಚರ್ಚೆ ಇಂದಿನದಲ್ಲ, ಅದು ಪುರಾತನ ಸಂಸ್ಕೃತ ಕವಿ ಮೀಮಾಂಸಕರಿಂದ ಬಂದುದಾಗಿದೆ. ಕವಿ ಎಂದರೆ ಯಾರು? ಕಾವ್ಯ ಹೇಗೆ ಹುಟ್ಟುತ್ತದೆ? ಕವಿತೆ ಬರೆಯಲು ಆಕರಗಳು ಯಾವುವು? ಕವಿಯು ಪ್ರಕೃತಿಯಲ್ಲಿ ಕಂಡದನ್ನು ಹೇಗೆ ಕಾವ್ಯವಾಗಿಸುತ್ತಾನೆ? ಕವಿ ಕಾಣದನ್ನು ಕವಿ ಹೇಗೆ ಕಂಡ? ಋಷಿ ಅಲ್ಲದವನು ಹೇಗೆ ಕವಿಯಾಗಲಾರ? ಮತ್ತು ಕವಿಯು ದರ್ಶನವುಳ್ಳವನಾಗಿರಬೇಕೆಂಬ ವಿಚಾರ ಕುರಿತು ತಮ್ಮ ಕವನಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಜಿಎಸ್ಎಸ್ ಅವರು ಹೇಳಿದಷ್ಟು ಕಾವ್ಯ ತತ್ವಗಳನ್ನು ಕಣಿವೆಯವರು ಹೇಳುತ್ತಿದ್ದರೂ ಅವರದೇ ಆದ ಶೈಲಿಯಲ್ಲಿ ಕವಿ ಕಾವ್ಯ ಪ್ರತಿಭೆ ಸ್ಫೂರ್ತಿಯ ಬಗ್ಗೆ ಹೇಳುತ್ತಾರೆ. ಕವಿಯು ಕಾವ್ಯ ಬರೆಯುವುದು ಸಹಜವಾದರೂ ಅದಕ್ಕೆ ಸ್ಫೂರ್ತಿ ಬಹಳ ಮುಖ್ಯ. ಸ್ಫೂರ್ತಿ ಪ್ರತಿಭೆಗಳಿದ್ದರೆ ಕಾವ್ಯ ಹೊರಹೊಮ್ಮುತ್ತದೆ, ಇಲ್ಲದಿದ್ದರೆ ಕಾವ್ಯ ಗೌಣವಾಗುತ್ತದೆ. ಪ್ರತಿಭೆ ಸ್ಫೂರ್ತಿ ಕೆಲವು ಕಾಲ ಮಡುಗಟ್ಟಿಯ ಹಾಗೆ ನಿಲ್ಲಬಹುದು. ಯಾವ ವೇಳೆ ಸ್ಫೂರ್ತಿಗೊಂಡ ಕವಿ ಕಾವ್ಯ ರಚನೆಗೆ ಮುಂದಾಗುತ್ತಾನೋ ಅದೇ ಸ್ಫೂರ್ತಿ. ಇದನ್ನು ಸ್ಫೂರ್ತಿ ಎಂಬ ಕವನದಲ್ಲಿ ಹೀಗೆ ಚಿತ್ರಿಸುತ್ತಾರೆ. ಅರಿವಿನಾಳದ ಭಾವಕಲ್ಪನೆಯಿಂದ ಉದಾತ್ತಗಳಿಗೆ ಒಳಗಾಗಿ ಕವಿಯು ಜೀವ ತುಂಬಿ ಸ್ಫೂರ್ತಿಯಿಂದ ಕಾವ್ಯ ರಚಿಸುತ್ತಾನೆ. ಅಲ್ಲಿ ತನ್ನ ದರ್ಶನ ಮತ್ತು ಸ್ಪರ್ಶತೆಯಿಂದ ರೋಮಾಂಚನಗೊಂಡು ಕಾವ್ಯ ಉದಯವಾಗುತ್ತದೆ ಎನ್ನುತ್ತಾರೆ. ಬರಡು ಜೀವನದಲ್ಲಿ ಬೆಳದಿಂಗಳ ರೀತಿ ಚಿಗುರೊಡೆದು ಯಾವುದೋ ರಸದ ಪ್ರೇರಣೆಯಿಂದ ಕಾವ್ಯ ಉದಯವಾಗುತ್ತದೆ. ಕವಿಯು ತನ್ನ ಬಾಳಿನ ನೋವು ನಲಿವುಗಳನ್ನು ಕಾವ್ಯ ರಚನೆಗೆ ಆಕರವಾಗಿಸಿ ಸಮೂಹಗೊಳಿಸಿ ಪ್ರತಿಭೆಯ ಸ್ಫೂರ್ತಿಯ ಪ್ರಭಾವದಿಂದ ಸುಖ ದುಃಖದಾಚೆಯ ಕಡಲ ನಾವೆಯ ದಾಟಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಭಾರತೀಯ ಜೀವ ಜಗತ್ತುಗಳ ದ್ವಿಭಾವವನ್ನು ಜನಾಗಿಸಿ ವಿಶ್ವ ಗೀತ ಎನ್ನುಲಿಯುವ ಹಕ್ಕಿಯಾಗಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಎಂದಾದರೊಮ್ಮೆ ನೀನು ಬಂದು ಮರೆಯಾಗುತ್ತಿಹೇ ಸಂಜೆ ಮುಗಿಲಿನ ಸ್ವರ್ಣ ವರ್ಣದಂತೆ ಸ್ಫೂರ್ತಿ. ಕಾವ್ಯಾಕ್ಷಿ ಕವನ ಸಂಕಲನದಿಂದ ಇದನ್ನ ಆಯ್ಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಹೂತಳೆದ ಬಳ್ಳಿ ಬಾಳೆಗೊನೆ ಹೇಗೆ ಗಾಳಿಯಿಂದ ನಳನಳಿಪವಾಗಿ ಬಳುಕುವಂತೆ ರುದ್ರ ವೀಣೆಯಿಂದ ಹೃದಯ ವೀಣೆಯ ತಂತಿಯಾಗಿ ಮಿಡಿಯುವಂತೆ ಸ್ಫೂರ್ತಿಗೊಂಡು ಕಾವ್ಯ ಹೊರಹೊಮ್ಮುತ್ತದೆ. ಭಾವ ಘಡನೆಯಲ್ಲಿ ರಾಗರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಸ್ಫೂರ್ತಿಗೊಂಡು ಕವಿತೆಯು ಉದಯವಾಗುತ್ತದೆ. ಜೀವನದ ರಥಯಾತ್ರೆಯ ಕುಲುಮೆಯಲ್ಲಿ ಪುಟವಿಟ್ಟ ರನ್ನ ಪುತ್ತಳಿಯಾಗಿ ಸುಖ ದುಃಖ ಹಾಸ್ಯ ಆಕಾಂಕ್ಷೆಗಳ ಬಾಳ ಹೊಂಗನಸಿನಲ್ಲಿ ದಿವ್ಯಾತ್ಮದಲ್ಲಿ ಸ್ಫೂರ್ತಿಗೊಂಡು ಕವ್ಯ ರಚಿಸೆಂದು ಯಾವುದೋ ಶಕ್ತಿ ಕರೆಯುವುದೋ ನನ್ನನ್ನು ಎಂದು ಹೇಳುತ್ತಾರೆ.

ಸ್ಫೂರ್ತಿಯ ಸುಂದರಿ ರಸೋನ್ಮಾದಿನಿ, ಚಂಚಲೆಯು ಕಟ್ಟು ಕಟ್ಟಳೆಗೆಲ್ಲ ಸಿಲುಕಿದವಳು, ಜೀವನದ ವಿವಿಧಾಂಗರಂಗದಲ್ಲಿ ಮೈಮರೆತು ನಿಂತಿರಲು ಅರಿಯದೆ ಮಿಂಚು ಬಹಳು ಸ್ಫೂರ್ತಿ ಕಾವ್ಯಾಕ್ಷಿ. ಈ ರೀತಿ ಸ್ಫೂರ್ತಿಗೊಂಡು ಕಾವ್ಯ ಉದಯವಾಗುತ್ತದೆ ಎಂದು ಕಣಿವೆಯವರು ಅಭಿಪ್ರಾಯಪಡುತ್ತಾರೆ. ಕಿರಣ ನಟಿ ಕುಣಿದು ಕುಪ್ಪಳಿಸುತ್ತಿರಲು ರಾಗರ ಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕಮನೀಯ ಕವಿತೆ ತಾ ಕಂಡೆರೆದುವಳು ಸ್ಫೂರ್ತಿ ಕಾವ್ಯಾಕ್ಷಿ. ಭಾವ ಮತ್ತು ಕಲ್ಪನೆಗಳನ್ನು ರಾಗರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕವಿಯು ಕವಿತೆಯನ್ನು ಬಂಧಿಸುವುದು ಮತ್ತು ಕವಿತೆಗೆ ಬೇಕಾದ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುಣ ಸಾಮರ್ಥ್ಯ ಅವರ ಸ್ಫೂರ್ತಿ ಎಂಬ ಕವನದಿಂದ ಅರ್ಥವಾಗುತ್ತದೆ. ಈ ಧೋರಣೆಯನ್ನು ಮುಂದಿನ ಅವರ ಮಾತುಗಳು ಖಚಿತಪಡಿಸುತ್ತವೆ.

ಸ್ಫೂರ್ತಿ ಕಾವ್ಯಾಕ್ಷಿ ಕವನ ಸಂಕಲನ. ಲಕ್ಷ ನಕ್ಷತ್ರಗಳ ತಳಾತಳ ಹಿಡಿದು ಎನ್ನ ಒಲ್ಲಿಯಾಗಲಿ ತನ್ನ ರನ್ನ ಪುತ್ಥಳಿಯಾಗಿ ಹೆರಕ ಒಯ್ದು ಎನ್ನುವ ರೀತಿಯಲ್ಲಿ ಕಣಿವೆಯವರು ಎತ್ತಿಕೊಂಡ ಕವ್ಯ ಬಂಧದ ಸವಾಲುಗಳನ್ನೇ ಗೊತ್ತುಪಡಿಸುತ್ತದೆ ಇಂದಿನ ಅವರ ಒಂದು ಕವನ. ಎಷ್ಟು ಕನಸುಗಾರಿಕೆಯ ಕೆಚ್ಚಿನಿಂದ ಎಷ್ಟು ಹೃದಯವನ್ನಿಸುತ್ತದೋ ಅವರ ತೀರ ಆರಂಭದ ಯಾವುದೋ ಒಂದು ಕೃತಿಯು ಅದೇ ಮಟ್ಟದ ಅಷ್ಟೇ ಮೇಲ್ಮೈಯಿಂದಾಗಿ ಮೆಚ್ಚಿಗೆ ಆಗುತ್ತದೆ ಎಂದು ಗೌರೀಶ್ ಕಾಯ್ಕಿಣಿಯವರು ಮಾತನ್ನು ಒಪ್ಪಬಹುದಾಗಿದೆ. ಕಾವ್ಯ ಸ್ವರೂಪದ ಬಂಧ ದಾಟಿ ಲಯ ಭಾಷೆ ಭಾವಗಳನ್ನು ದಕ್ಕಿಸಿಕೊಳ್ಳುವ ತಕ್ಕತ್ತು ಚನ್ನವೀರ ಕಣಿವೆಯವರ ಕಾವ್ಯದ ಶಕ್ತಿಯಾಗಿದೆ. ಪರಂಪರೆಯ ಪ್ರವಾಹದಲ್ಲಿ ತಮ್ಮ ಭಾವನೆಗಳನ್ನು ತೋಡಿಕೊಳ್ಳಬೇಕಾಗಿ ಬಂದರೂ ಆತ್ಮಶೈಲಿಯ ಭಾವಕ್ಕೆ ತಕ್ಕ ಭಾವಾಭಿವ್ಯಕ್ತಿಯ ಪ್ರಯೋಗಶೀಲತೆ ಮೌಲ್ಯ ತಿಳಿಯುವಿಕೆಗಳನ್ನು ಕಣಿವೆಯವರು ಕಾವ್ಯದಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸಿದ್ದರು. ಇವರು ಹೊಸಗನ್ನಡ ಕಾವ್ಯವಲ್ಲದೆ ಪ್ರಾಚೀನ ಕಾವ್ಯ ಪರಂಪರೆಯ ತತ್ವವನ್ನು ಹೀರಿಕೊಂಡು ಜನಪದ ಹಾಡು ನುಡಿ ವಾಕ್ಯ ವೇಷ್ಟನಗಳು ಗಾದೆ ಮಾತುಗಳು ಪಡಿನುಡಿಗಳು ಸಂಸ್ಕೃತ ಪದಪುಂಜಗಳು ಹಾಗೂ ವಿಶೇಷ ಪದ ಪ್ರಯೋಗದ ಮೂಲಕ ಭಾಷೆಯನ್ನು ಅದವಾಗಿ ಮಿದಗೊಳಿಸಿಕೊಂಡರು. ಜಾನಪದ ಮಟ್ಟುಗಳ ವಿವಿಧ ಲಯಗಳನ್ನು ಜೀರ್ಣಿಸಿಕೊಂಡು ಅವುಗಳನ್ನು ಕಾವ್ಯದಲ್ಲಿ ಬಿಂಬಿಸಿದ್ದಾರೆ. ಪ್ರತಿಭೆ ಸ್ಫೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನವೀರ ಕಣಿವೆಯವರು ಒಳ್ ಗುರಿಗೆ ಎಂಬ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಗಳಿಂದ ನಾನು ಬಡವಿ ಆತ ಬಡವ ಕವನದ ಸಾಲುಗಳ ಛಾಯೆ ದಾಟಿಯನ್ನಾಗಲಿ ಮಧುರ ಚಿನ್ನರ ಅನುಭಾವಿಕ ಸೆಳಕುಗಳ ಕವಿತೆಯ ಸ್ಥಾಯಿಯೊಳಗೆ ಹರಿದು ಹೋಗುವುದನ್ನು ನಾವು ನೋಡಿದಾಗ ಅದು ವಿಭಿನ್ನವಾಗಿ ಸಂಯೋಜನೆಗೊಂಡರೂ ಈ ಸಿದ್ಧಿಯನ್ನು ಭಿನ್ನಗೊಳಿಸಲಿಕ್ಕೆ ಆಗದಷ್ಟು ಕವಿಯು ಪ್ರತಿಭೆಯ ಕೆಲಸ ಮಾಡುತ್ತದೆ. ಇದನ್ನು ಮುಖ್ಯವಾಗಿ ನವೋದಯ ಕವಿಯ ಪರಂಪರೆಯಲ್ಲಿಯೇ ಶಿಲ್ಪ ತುಂಬಿ ಬರುವ ಭಾವಗಳನ್ನು ಶಿಲ್ಪದ ಒಡಲೊಳಗೆ ವ್ಯವಸ್ಥಿತವಾಗಿ ಮುರಿದು ಕಟ್ಟುವ ಕಣಿವೆಯವರ ಈ ತನ್ಮಯತೆಯನ್ನು ಕಂಡಾಗ ಪ್ರಾರಂಭದಲ್ಲಿಯೇ ಇಷ್ಟೊಂದು ಬಗೆಯಾಗಿ ಕವಿ ಅಭಿವ್ಯಕ್ತಿಯ ಕ್ರಮಕ್ಕೆ ಮಹತ್ವ ವಹಿಸಿದ್ದು ಆಶ್ಚರ್ಯವನ್ನು ಮೂಡಿಸುತ್ತದೆ. ಅವರೇ ತಮ್ಮ ಮನದ ಇಂಗಿತವನ್ನು ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ಳುವುದು ಕಣ್ಣಿಗೆ ಬೀಳುತ್ತದೆ. ಬಿಡುವಿನೆಡೆಗೆ ಸಾಗಲೆಂದು ಇಲ್ಲ ಬಿಡುಗಡೆ ಬಯಸಿದರೆ ಇನಿತು ಬಿಗಿಯ ಇನಿತು ಬಂದ ಒಂದೆಡೆ ಎನ್ನ ಪಾಡೆನಗೆನ್ನ ಬಿಡು ಎನ್ನ ನೀಲುಗಡೆ. ಒಳ್ಗುರಿಗೆ ಕಾವ್ಯಾಕ್ಷಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕಣಿವೆಯವರ ಸೃಜನಶೀಲತೆಯನ್ನು ಇಲ್ಲಿ ಕಾಣಬಹುದು. ಕಾವ್ಯ ಪರಂಪರೆ ದಟ್ಟ ಪ್ರಭಾವವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದ ನಮ್ಮೊಳಗೆ ಕಾಡಿ ಮಿಡಿಯುವ ಬಂಧನವನ್ನು ಕೈಬಿಡೋಕ್ಕೂ ಸಾಧ್ಯವಾಗದ ಗೊಂದಲ ತಳಮಳ ಅವರನ್ನು ಸಾಕಷ್ಟು ಪಿಡಿಸಿದೆ. ಎನ್ನ ಪಾಡಿಗೆನ್ನ ಬಿಡು ಎನ್ನ ನಿಲುಗಡೆ ಎಂದು ವ್ಯಕ್ತವಾಗಿ ಸ್ವತಂತ್ರವಾಗಿ ಮುಂದೆ ಸಾಗುವುದನ್ನು ಒಳಗಿನ ತಮ್ಮ ಮೂಲ ಸಮಸ್ಯೆಯನ್ನೇ ಕಸಿವಿಸಿಕೊಂಡು ಪ್ರಕಟಿಸುತ್ತಾರೆ. ಹೀಗೆ ಭಾಷೆ ಮತ್ತು ಕಾವ್ಯ ಸ್ವರೂಪದ ನೋಟದಲ್ಲಿ ಕವಿ ಲಕ್ಷ್ಯ ವಹಿಸುತ್ತಿರುವುದರೊಂದಿಗೆ ಈ ಪದ್ಯ ಅರ್ಥಭಾರ ಇನ್ನೂ ಬೇರೆ ಬೇರೆ ಯಾದ ಮಗ್ಗುಲುಗಳನ್ನು ತೆರೆದು ತೋರಿಸುವುದನ್ನು ಇಲ್ಲಿ ಮರೆತಿಲ್ಲ. ಒನ್ನ ಕೇದಿಗೆ ಹುಡಿಯೇ ಹಿಡಿಕಿರಿದು ತುಂಬಿರುವ ಹೊಂಗನಸು ಓದಿರುವ ಭರಣಿಯಂತೆ ದಂಡು ಮೋಗ ಸುಂದರನು ಮೂಡಿರುವನು ಚಂದಿರನು ಬಾನ ಭುವಿಗಳ ಬಯಕೆ ಮೆಣ್ಣೆಂತೆ ಚಂದ್ರೋದಯ ಕಾವ್ಯಾಕ್ಷಿ. ಇಲ್ಲಿ ರಚನೆಯ ಕಣ್ಣಿಗೆ ಸರಳವಾದಂತೆ ಕಂಡರೂ ಕಾವ್ಯ ಬಂದ ಅತ್ಯಂತ ಪ್ರಸಾದದೊಡನೆ ಒಳಪ್ರಾಸ ಲಯ ಪದ ಪ್ರಯೋಗದ ಮೇಲೆ ಇರುವ ಹಿಡಿತ ಎಲ್ಲವೂ ಇಲ್ಲಿ ಗೋಚರಕ್ಕೆ ಬರುತ್ತದೆ. ನವೋದಯ ಕಾಲಕ್ಕೆ ಅದರದೇ ಆದ ಭಾಷೆಯೊಂದು ಸಿದ್ಧಗೊಂಡಿರಲಿಲ್ಲವೆಂದು ವಿಮರ್ಶಕರ ಅಭಿಪ್ರಾಯವಿದೆ. ಅದು ಅಷ್ಟು ಆಶಯದಲ್ಲಿರಬಹುದು, ರೀತಿಯಲ್ಲಿರಬಹುದು, ಭಾಷೆಯಲ್ಲಿರಬಹುದು. ಭಾಷೆಯನ್ನು ವೈಭವೀಕರಿಸುವ ಗುಣವನ್ನು ನವೋದಯ ಕವಿಗಳಿಂದ ಕಣಿವೆಯವರು ಕಲಿತರೂ ಅವರಿಗೆ ಎದೆಯ ಭಾವ ಒಮ್ಮುವುದು. ಭಾಷೆ ಒಂದು ಸಾಧನ, ಮತ್ತೆ ಭಾವದಲ್ಲಿ ಕವಿತೆ ಸಂಪೂರ್ಣತೆಯಲ್ಲಿ ಬಿಡುವುದಿಲ್ಲ. ಅದಕ್ಕೆ ತನಗೆ ತನ್ನದೇ ಆದ ವಿಶೇಷತೆ ಇದೆ, ಆಕರ್ಷಕ ಸೆಳೆತ ಮತ್ತು ವ್ಯಕ್ತಿತ್ವವಿದೆ.

ಸೋಸಿ ಸುಳಿಗಾಳಿ ತೆಂಗು ಗರಿಗಳ ನಡುವೆ ಸುಣ್ಣು ಸುಳುತ್ತಿತ್ತು ಅಂತ ಒಂದು ಮುಂಗಾರಿನ ಮಳೆಯನ್ನು ಕುರಿತು ಬಹಳ ಅದ್ಭುತವಾಗಿ ವರ್ಣಿಸಿರುವುದನ್ನು ಚನ್ನವೀರ ಕಣಿವೆಯವರು ಅದನ್ನು ಭಾವಗೀತೆಯಲ್ಲಿ ಆಡಿರುವುದನ್ನು ನಾವು ಗಮನಿಸಬಹುದು. ಒಂದು

ನುಸುಳುತ್ತಿತ್ತು. ಒಂದು ಕಣಿವೆಯವರ ದೀಪದಾರಿ ಕವನ, ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೂ ಒಂದೇ ಸಮನೆ ಉರಿಯುವ ಸೂರ್ಯ. ಚಿಕ್ಕ ಮಕ್ಕಳ ಬಾಲ್ಯದ ಪರಿಸ್ಥಿತಿಯನ್ನು ನೋಡಿ, ಚಿಕ್ಕ ಮಕ್ಕಳ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿ ಕಣಿವೆಯವರು ದೀಪದಾರಿ ಕವನದಲ್ಲಿ ಒಂದು ಕವನದ ಸಾಲು, ಇನ್ನೊಂದು ಹೀಗಿದೆ. ಹಗಲು ಸತತ ಉದ್ಯೋಗಿ, ಇರುಳು ಕಿಂದರಿಜಿಯೋಗಿ, ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೆ ಒಂದೇ ಸಮನೆ ಉರಿಯುವ ಸೂರ್ಯ ಅಂತೇಳಿ ಹೇಳ್ತಾರೆ. ಈ ಕಣಿವೆಯವರು ಒಂದು ಕವನದಲ್ಲಿ, ಸಂಜೆ ವೆಣ್ಣಿನ ಸಕಲ ಸೌಭಾಗ್ಯ ಒಮ್ಮುತ್ತಿದೆ ಕರಿ ನೆರಳು ಚಾಚುವುದು, ನೀಲ ಸೀಮಂತದಲ್ಲಿ ಇಲ್ಲಿ ಮೌನದ ಉದ್ಯಾನವನೇ, ಪೂಜೆ ಪ್ರಕೃತಿ ಸೌಂದರ್ಯವೇ, ಕೆನ್ನೆನಲು ಮುಡಿಪಾಗಿ ಕರಗಿಹುದು ಅರ್ಪಣಾನಂದದಲ್ಲಿ. ಮೊದಲ ನೋಟಕ್ಕಿವನು ಅಸುಳೆ ಪುರಾ ಅಸುಳೆ, ಗುಮ್ಮನ ಗುಸುಗ ಅಲ್ಲಲ್ಲಿ ಸಂಶಯದ, ಏಕೆ ಹುಡುಕುತ್ತೀರಿ ಇಲ್ಲಿಯೇ ಇವನ ಅಂತರಂಗದಲ್ಲಿಯೇ ಹೊಗೆಯಾಡುತ್ತಿಹೆದೆ, ಬನ್ನಿ ಮೂರನೆಯ ಮಹಾಯುದ್ಧ. ಚಿಕ್ಕ ಮಕ್ಕಳ ಒಂದು ಪ್ರತೀಕವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಕಣಿವೆಯವರ ಕಾರ್ತಿಕ ಮೋಡ ಎಂಬ ಕವನದಲ್ಲಿ ಅಭಿನಂದನೆ ಎಂಬ ಕವನ ಹೀಗಿದೆ. ಸ್ನೇಹ ಪ್ರೀತಿ ವಿಶ್ವಾಸ ಹಾಸ್ಯ ಮಧುರಹಾಸ ತುಂಬಿ ದೋಸೆಗೆ, ವಧುವಿನಂತೆ ನಸು ನಾಚಿ ನಮಿಸಿ ಈ ಜೀವ ಬಂತು ಹಸೆಗೆ. ಕಣಿವೆಯವರ ಕೊನೆಯ ನಿಲ್ದಾಣ ಎಂಬ ಕವನದಲ್ಲಿ ಹೀಗೆ ಹೇಳ್ತಾರೆ. ಇದು ದೊಡ್ಡ ನಿಲ್ದಾಣ ಕೂಟ, ಇಲ್ಲಿಂದಲೇ ಹೊರಟು ಇಲ್ಲಿಗೆ ಬಂದು ಕೂಡುವೆವೆಲ್ಲ ಕಡೆಯ, ಗಾಡಿ ದೇಹಾದ್ಯಂತ ಸಂಚರಿಸಿ ಮುಪ್ಪಸಕ್ಕೆ ಹರಿಯುತ್ತಿದೆ ರಕ್ತ ನಾಡಿ, ನಮ್ಮ ನಾಡಿಗೆ ಏನೂ ಬಂತೋ ದಾಡಿ, ನಿಂತು ನಿಂತಲ್ಲೇ ಗೊರಕೆ ಹೊಡೆಯುತ್ತ ಮಲಗಿಹ ಬಿಡುವ ರೂಢಿ. ಹೀಗೆ ಅನೇಕ ಕವನಗಳಲ್ಲಿ ಗ್ರಾಮೀಣ ಸೊಗಡಿನ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಣಿವೆಯವರ ವಿನೂತನ ಕೈವಿಯ ಕೈಪತ್ತು ಅಂತೇಳಿ ಒಂದು ಕವನವನ್ನು ಈಗ ಹೇಳ್ತಾರೆ. ನಮ್ಮಂತೆ ಬದುಕಿಗೆ ಬಾವಿಯೊಳಕ್ಕಿಳಿದು ಬಂಡು ಬಾಚಿಯ ಕಂಡು ಉಂಡವರೆಷ್ಟು ಬಂದಿ, ಆಕಾಶದಲ್ಲಿ ಮೇಲೆ ತೇಲುತ್ತಿರುವ ನೀನು, ಕೆಸರು ರಾಡಿಯ ಓಡಿಸಿ ತಳಕ್ಕಿಳಿದು ನಮಗೆ ಬೇಕಿಲ್ಲವೋ ಈ ದೂರ ಲೋಕದ ಇಂದ್ರಿಯ ದೃಶ್ಯ. ಹೀಗೆ ಅನೇಕ ವಿಚಾರಗಳನ್ನ ಕಣಿವೆಯವರು ಬಹಳ ಅನೇಕ ಕವನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಕಣಿವೆಯವರು ಕಾವ್ಯಾಕ್ಷಿಯ ಒಂದು ಕವನದಲ್ಲಿ ತಮ್ಮ ಮನಸ್ಸಿನ ಒಳದನಿಯನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ. ಶಿಲ್ಪ ಶೈಲಿಯ ಕವನದ ವಸ್ತು, ಭಾಷೆ, ಒಳಪು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ನನ್ನೆದೆಯ ಗೂಡಿನೊಳಗಾವುದೋ ಹಕ್ಕಿಯಲ್ಲಿ ಚಿಲಿಪಿಲಿ ಎನಿಸುತ್ತೀವು ಹಾವುದೋ, ನಿಮಿಷದಲ್ಲೂ ಜಗದ ಮೊರೆಗೆ ಕರೆಗಳ ಚೆಲುವು, ಚಿನ್ನಾಟ ಒಂದು ಗೂಡಿ

0: ಊರುವ ತೀರ್ಪುವ ಗಾಂಧಿಯವರ ಒಂದು ಕವನವನ್ನ ಕುರಿತು ಕಣಿವೆ ಅವರು ಈ ರೀತಿ ಹೇಳ್ತಾರೆ. ಗಾಂಧಿಯವರನ್ನ ಅಲ್ಲಿ ಇಲ್ಲಿ ಚೌಕದಲ್ಲಿ ಮಹಲಿನಲ್ಲಿ ಕಟೆದು ನಿಲ್ಲಿಸಿದ್ದಾರೆ. ಅದನ್ನ ಕುರಿತು ಗಾಂಧಿ ತತ್ವಗಳನ್ನ ಅವರು ಇವತ್ತಿನ ಯುವ ಜನಾಂಗ ಮತ್ತು ಇಡೀ ಸಮಾಜ ಗಾಂಧಿ ತತ್ವಗಳನ್ನು ಹೇಗೆ ಮಣ್ಣು ಪಾಲು ಮಾಡಿದೆ ಅಂತ ಹೇಳಿ ಗಾಂಧಿಯನ್ನು ಕುರಿತು ಒಂದು ಕವನ ಹೀಗಿರ್ತದೆ. ಯಾರು ಹೇಳಿದರು ನಾವೆಲ್ಲ ನಿನ್ನ ಮರೆತವೆಂದು, ಆಗಲೆಲ್ಲ ಕಟಕಟಿ ಬೇಡವೆಂದು ಕಟೆದು ನಿಲ್ಲಿಸಿದ್ದೇವೆ ಅಂತ ಹೇಳಿ ಒಂದು ಕವನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾ ಅಶೋಕ್ ಜಿ ಎಸ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಸುಪ್ರಭಾತ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿ ಚಂದು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅನಂತ್ ಕುಮಾರ್ ಅವರ ಗೀತ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸ್ವರ ಸಂಯೋಜನೆ ಇತ್ತು.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ. ಮುಂದಿನ ಗೀತೆ ಅಮೃತವರ್ಷಿಣಿ ಚಿತ್ರಕ್ಕದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ, ಶ್ರೀ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಇದೆ.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಶ್ರೀಗಂಧ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಎಸ್ ಜಾನಕಿ ಹಾಗೂ ಮನು ಅವರ ದನಿಯಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ಹಂಸಲೇಖರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಬೆಂಗಳೂರು. ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಬಳ್ಳಿಯ ಬೆರಳಲ್ಲಿ ಹೂವೊಂದಿತ್ತು, ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ.

ಇದುವರೆಗೆ ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ದೇವೇಂದ್ರ ಮುರುಡೇಶ್ವರ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಪುಷ್ಪಚಂದ್ರಿಕಾ, ಮಧ್ಯಲಯ್ ತೀನ್ ತಾಲ್.

ಇದುವರೆಗೆ ದೇವೇಂದ್ರ ಮುರುಡೇಶ್ವರ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳೋಣ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ, ರಾಗ್ ಜೋಗ್.

ಇದುವರೆಗೆ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾ ಪಿ ಶಿವರಾಜು ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಹಾಗೂ 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ.

ಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಎಂಟು ಗಂಟೆ 35 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳಬಹುದು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ರಾಧಾಪತಿ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: 6:51 ಕೃಷಿರಂಗ ಕಾರ್ಯಕ್ರಮ. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು ಈ ಕುರಿತು ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಮಥುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್, ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ, ಸಂದರ್ಶಕರು ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani. The news read by Abhineet Shukla. Southwest monsoon has intensified in large parts of the country, bringing widespread rain, thunderstorms, lightning and gusty winds. The India Meteorological Department has said conditions are favorable for its further advance into some parts of Gujarat, remaining parts of Haryana, Punjab and some parts of Rajasthan during the next 4 days. Heavy to very heavy rainfall is predicted over Chhattisgarh, Madhya Pradesh, Rajasthan, Karnataka, Uttarakhand during